ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ಶನಿವಾರ 2026 ಇಸ್ವಿಯ ಆಗಸ್ಟ್ ತಿಂಗಳ 22 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಶ್ರಾವಣ ಮಾಸದ 31 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೇಳಲಿದ್ದೀರಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ ವೆಂಕಟರಾಜ ಪೂಣಿಮ್ ಚಟಾಯ್ ಅವರ ರಚನೆ ವೃಂದಗಾನದಲ್ಲಿ ಮೂಡಿಬರಲಿದೆ. 6:40 ಜನಪದ ಗೀತೆಗಳನ್ನು ಕೇಳಲಿದ್ದೀರಿ ಸಿ ಅಶ್ವಥ್ ಸಂಗೀತ ಕಟ್ಟಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ. 6:55 ಸಂಸ್ಕೃತದಲ್ಲಿ ವಾರ್ತೆ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:05 ಪ್ರದೇಶ ಸಮಾಚಾರ. 7:15 ಭಾವಗೀತೆಗಳು ಪ್ರಸಾರವಾಗಲಿವೆ. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 8:00 ಸಮಾಚಾರ ಪ್ರಭಾತ. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30

ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ವಿಷಯ ಫೈಬ್ರಾಯ್ಡ್, ಗರ್ಭಾಶಯದ ಗಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಕುರಿತು ಮಾಹಿತಿ ಮಾಡಿಕೊಳ್ಳಲಿದ್ದಾರೆ ಡಾಕ್ಟರ್ ಪುಷ್ಪ ಸಂಗೊಳಗಿ. ಮುಖ್ಯ ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಹಾಗೂ ಮಹಾವಿದ್ಯಾಲಯ ಬೆಂಗಳೂರು. 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 9:00 ಪ್ರಕಟಣೆಗಳು. 9:05 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. 9:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಈ ಬೆಳಗ್ಗೆ 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ವ್ಯಾಪಿ ಪ್ರಸಾರದಲ್ಲಿ ಇನ್ನು ಒಂದು ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಋಷಭೇಂದ್ರ ಸ್ವಾಮಿ ಕೆಪಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಮಕ್ಕಳ ಕಾರ್ಯಕ್ರಮ. 3 ಗಂಟೆಯಿಂದ 5 ಗಂಟೆಯವರೆಗೆ 101.3 MHz ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇನ್ನು ನಿಲಯದ ಈ ದಿನದ ಸಂಜಯ್ ಪ್ರಸಾರದಲ್ಲಿ 5 ಗಂಟೆಗೆ ಅಂತ್ಯಾಕ್ಷರಿ. ನೇರ ಫೋನಿನ ಕಾರ್ಯಕ್ರಮ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಗೋಧುಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ. 6:51 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತು ಹೈನುಗಾರಿಕೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಇನ್ನು 7:20 ಜನಪದ ಸಂಗೀತದಲ್ಲಿ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಗೊರವರ ಪದಗಳು ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಹಾಗೂ ಸಂಗಡಿಗರಿಂದ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂಎಸ್ ಗೋಪಾಲಕೃಷ್ಣನ್ ಅವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆ. ಇನ್ನು 10:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.
1: Prime Minister Narendra Modi has said that reforms are not a compulsion but a commitment and conviction for his government, and that its policies are pro-people, pro-growth and pro-development. Addressing the Economic Times World Leaders Forum in New Delhi last evening, Mr. Modi said his government has created a clear roadmap for reforms, with the primary focus being on reforms at the governance level. He said India is undertaking next generation reforms at the policy level to secure the country's future.
2: हमने reforms को लेकर एक clear roadmap बनाया. इस roadmap की प्रमुख दिशा रही है governance level के reforms हो. इसके लिए आज 21वीं सदी के भारत में हम सिर्फ regulation नहीं बदल रहे हैं, हम regulation की पूरी philosophy बदल रहे हैं.
1: The Prime Minister also spoke about the global economic environment, saying that the weaponization of resources and growing mistrust were creating new challenges. He said that even in such circumstances, the world continues to see India as a bright spot of hope and growth. Union Home Minister Amit Shah has lauded West Bengal Chief Minister Shubhendu Adhikari for handing over 1,129 acres of land to the Border Security Force BSF and Sashastra Seema Bal SSB for fencing along the India-Bangladesh border in the state within 45 days of the new government coming to power. He said the request for the land required for the border fence had been pending since 2014. Mr. Shah was speaking while attending a program at the Sashastra Seema Bal SSB Frontier Headquarters in the Rani Danga area at Siliguri in West Bengal yesterday. The Home Minister said completing border fencing is crucial to stopping infiltration and protecting national security. He said the government will continue its zero tolerance policy towards illegal immigration. India will host the BRICS Youth Ministers Meeting and the BRICS Sports Minister Meeting at Visakhapatnam in Andhra Pradesh. The BRICS Youth Ministers Meeting will be held tomorrow, while the BRICS Sports Ministers Meeting will take place tomorrow. The meetings will be chaired by Youth Affairs and Sports Minister

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.

0: ಈಗ ಚಿಂತನ ರಾಧಾಪ್ರಕಾಶ್ ಅವರಿಂದ.
1: ನಂಬಿಕೆ ಎಂಬ ಮೂರಕ್ಷರದ ಪದ ಮಹತ್ತರವಾದದ್ದು. ನಂಬಿಕೆ ಎಂಬುದರ ಅರ್ಥ ವಿಶ್ವಾಸ, ನೆಚ್ಚಿಕೆ ಎಂದು. ನಂಬಿಕೆಯೇ ಜೀವನ ಹಾಗೆಂದು ಎಲ್ಲವನ್ನೂ ಎಲ್ಲರನ್ನೂ ಎಲ್ಲಾ ವೇಳೆಯಲ್ಲೂ ನಂಬುವುದು ಎಂದಲ್ಲ. ಭಗವಂತ ನಮಗೆ ಯೋಚಿಸುವ ಅದ್ಭುತ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ನಂಬಿಕೆಯ ಕುರಿತಾಗಿ ಎಷ್ಟೋ ಮಾತುಗಳನ್ನು ನಾವು ಕೇಳುತ್ತಿರುತ್ತೇವೆ. ನಂಬಿದರೆ ನಂಬಿ, ಬಿಟ್ರೆ ಬಿಡಿ, ನನ್ನಲ್ಲಿ ಅಷ್ಟು ನಂಬಿಕೆ ಇಲ್ಲವೇ, ನಿನ್ನನ್ನು ನಂಬಿ ಮೋಸ ಹೋದೆ, ನಿನ್ನನ್ನು ನಂಬಿದರೆ ಗೋವಿಂದ ಎಂದು. ಇಂದಿನ ಕಾಲಘಟ್ಟದಲ್ಲಿ ಯಾರನ್ನೂ ಏನನ್ನೂ ನಂಬುವುದು ಕಷ್ಟವೇ ನಿಜ. ಆದರೆ ಸತಿಪತಿಯರಲ್ಲಿ ಮುಖ್ಯವಾಗಿ ಪರಸ್ಪರ ನಂಬಿಕೆ ಇದ್ದರೇನೆ ಸಂಸಾರ ರಥ ಸುಗಮವಾಗಿ ಸಾಗುತ್ತದೆ. ಹಾಗೂ ಇಲ್ಲೊಂದು ಉದಾಹರಣೆ ಹೇಳಲು ಇಷ್ಟಪಡುತ್ತೇನೆ. ಒಂದು ಕಾರ್ಯಕ್ರಮಕ್ಕೆ ಹೊರಟಾಗಲೋ, ಊರಿಗೆ ಹೊರಟಾಗಲೋ, ಬಸ್ಸು ರೈಲು ಸಿಗುತ್ತದೋ ಇಲ್ಲವೋ, ಸಿಕ್ಕರೆ ಸೀಟು ಸಿಗುತ್ತೋ ಇಲ್ಲವೋ, ಹಾಗೂ ಶುಭ ಕಾರ್ಯಗೈಯಲು ಮುಂದಾದಾಗ ಎಡರು ತೊಡರುಗಳು ಎದುರಾಗುವುದೋ ಏನೋ ಎಂಬ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಸಿಗುತ್ತದೆ, ಹೋಗಿ ಬರುತ್ತೇನೆ, ಭಗವಂತನ ಪ್ರೇರಣೆಯಿಂದ ದಯೆಯಿಂದ ಎಲ್ಲವೂ ಚೆನ್ನಾಗಾಗುತ್ತದೆಂಬ ಸಕಾರಾತ್ಮಕ ಚಿಂತನೆ ಗೈದಲ್ಲಿ ಮಾತ್ರ ಯಶಸ್ಸು ಖಂಡಿತ ಪ್ರಾಪ್ತವಾಗುತ್ತದೆ. ದೇವರು ಕಷ್ಟವನ್ನು ನೀಡುತ್ತಾನೆ, ಅದನ್ನು ಭಕ್ತ ಹೇಗೆ ನಿಭಾಯಿಸುತ್ತಾನೆ ಎಂದು ಪರೀಕ್ಷಿಸುತ್ತಾನೆಯೇ ಹೊರತು ಕೈಬಿಟ್ಟು ಪಾತಾಳಕ್ಕೆ ಖಂಡಿತ ತಳ್ಳುವುದಿಲ್ಲ. ಅದಕ್ಕೆಂದೇ ದಾಸಶ್ರೇಷ್ಠರು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಅಂಬಿಗಾ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ ಎಂದಿದ್ದಾರೆ. ನಂಬಿಕೆಯ ಕುರಿತಾಗಿ ಒಂದು ಪುಟ್ಟ ಕಥೆಯನ್ನು ಎಲ್ಲೋ ಕೇಳಿದ ನೆನಪು ಹೀಗಿದೆ. ಅಪ್ಪ ಮಗ ಇರುತ್ತಾರೆ. ಅಪ್ಪ ಆಸ್ತಿಕ, ದೇವರಲ್ಲಿ ಅಪಾರ ಭಕ್ತಿ ನಂಬಿಕೆ ಉಳ್ಳವನು. ಆದರೆ ಮಗ ನಾಸ್ತಿಕ, ಔಷಧಿ ವ್ಯಾಪಾರಿಯಾಗಿರುತ್ತಾನೆ. ಒಮ್ಮೆ ಅಪ್ಪ ಮಗನನ್ನು ಕರೆದು, ನಾನೆಷ್ಟೇ ಹೇಳಿದರೂ ನೀನು ಕೇಳುವುದಿಲ್ಲ, ಆದರೊಂದು ಮಾತು ನೆನಪಿಡು, ಈ ಗೋಡೆಯ ಮೇಲೆ ದೇವರ ಪಟವನ್ನು ಹಾಕಿ ನಮಿಸುತ್ತಾ ಬಂದಿದ್ದೇನೆ, ನನ್ನ ನಂತರ ಇದನ್ನು ಕಿತ್ತೊಗೆಯಬೇಡ. ನಿನಗೆಂದಾದರೂ ದೇವರ ಮೇಲೆ ನಂಬಿಕೆ ಬಂದಲ್ಲಿ ಮುಟ್ಟಿ ನಮಸ್ಕರಿಸು ಎಂದು. ನಂತರದಲ್ಲಿ ಒಂದು ದಿನ ರಾತ್ರಿ 8 ಸಮಯ, ಜೋರು ಮಳೆಯಿಂದಾಗಿ ಕರೆಂಟು ಹೋಗಿರುತ್ತದೆ. ಒಬ್ಬ ಪುಟ್ಟ ಬಾಲಕ ಓಡೋಡಿ ಬಂದು, ಅಂಕಲ್ ಅಂಕಲ್, ನಮ್ಮಮ್ಮನಿಗೆ ತುಂಬಾ ಹೊಟ್ಟೆ ನೋವು, ಅತ್ತು ಹೊರಳಾಡುತ್ತಿದ್ದಾಳೆ, ಮನೆಯಲ್ಲಿ ಯಾರೂ ಇಲ್ಲ, ಏನಾದರೂ ಔಷಧ ಕೊಡಿ ಎಂದು ಕೇಳುತ್ತಾನೆ. ಅಂಗಡಿ

0: ಮಾಲೀಕ ಅಂಗಡಿಯನ್ನು ಮುಚ್ಚುವ ತರಾತುರಿಯಲ್ಲಿ ಔಷಧ ಕೊಟ್ಟು ಕಳಿಸುತ್ತಾನೆ. ಬಾಲಕ ಹೋದ ಕೆಲ ಸಮಯದಲ್ಲೇ ಕರೆಂಟು ಬರುತ್ತದೆ. ಕಪಾಟಿನಲ್ಲಿ ನೋಡಿದಾಗ ಅವನು ಕೊಟ್ಟ ಔಷಧದ ಬಾಟಲ್ ಗಿಡಗಳಿಗೆ ಹೊಡೆಯುವ ಕ್ರಿಮಿನಾಶಕವಾಗಿರುತ್ತದೆ. ಅಯ್ಯೋ, ಎಂಥ ಅನರ್ಥವಾಯಿತು ದೇವರೇ ಎಂದು ಕೂಗುತ್ತಾ ಅಪ್ಪ ಹಾಕಿದ ದೇವರ ಪಟದೆದುರು ನಿಂತು ಮುಟ್ಟಿ ಮುಟ್ಟಿ ನೀನೇ ಕಾಪಾಡು ತಂದೇ ಎಂದು ಮೊರೆಯಿಡುತ್ತಾನೆ. ಕಾಕತಾಳೀಯವೆಂಬಂತೆ ಅದೇ ಬಾಲಕ ಏಸುಸಿರು ಬಿಡುತ್ತಾ ಅಳುತ್ತಾ, ಅಂಕಲ್, ನೀವು ಕೊಟ್ಟ ಔಷಧಿ ಕೆಳಗೆ ಬಿದ್ದು ಹೋಯ್ತು, ಬೇರೆ ಕೊಡ್ತೀರಾ ಎಂದಾಗ ಬಾಲಕನನ್ನು ತಬ್ಬಿ ಸರಿಯಾದ ಔಷಧ ಕೊಟ್ಟು ಕಳಿಸುತ್ತಾನೆ. ತಂದೆಯ ಮುತ್ತಂತ ನುಡಿ ನೆನಪಾಗಿ ಅವನ ಕಂಗಳು ತೇವಗೊಳ್ಳುತ್ತವೆ. ಅದಕ್ಕೆ ಹಿರಿಯರು ಹೇಳಿರುವುದು, ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ ಎಂದು. ನಂಬಿಕೆಯಿಂದ ಜೀವನದಲ್ಲಿ ಅನಿಶ್ಚಿತತೆಯನ್ನು ಎದುರಿಸಲು ಮತ್ತು ಬದುಕನ್ನು ಸಾಗಿಸಲು ಸಹಾಯವಾಗುತ್ತದೆ. ಕಷ್ಟದ ಸಮಯದಲ್ಲಿ ಆಶಾ ಕಿರಣವಾಗಿ ಕಷ್ಟಗಳನ್ನು ಎದುರಿಸುತ್ತಾ ಮುಂದುವರೆಯಲು ಶಕ್ತಿ ಕೊಡುತ್ತಾ ಮಾರ್ಗದರ್ಶನ ನೀಡುತ್ತಾ ಆಸರೆಯನ್ನೂ ನೀಡುತ್ತದೆ. ಇತರರ ಮೇಲೆ ನಂಬಿಕೆ ಇಡುವುದರಿಂದಾಗಿ ಸಂಬಂಧಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಜೊತೆಗೆ ನಾನಿರುವೆ ಎಂಬ ನಂಬಿಕೆಯ ಪುಟ್ಟ ಆಸರೆ ಇದ್ದರೆ ಸಾಕು, ಏನನ್ನಾದರೂ ಸಾಧಿಸಬಹುದು. ಆದರೆ ಯಾರನ್ನಾದರೂ ನಂಬುವುದಕ್ಕೆ ಮೊದಲು 10 ಬಾರಿ ಯೋಚಿಸುವುದು ಒಳಿತು. ಏಕೆಂದರೆ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ. ಮರಗಿಡಗಳ ಮೇಲೆ ಕುಳಿತ ಹಕ್ಕಿ ಪಕ್ಷಿಗಳಿಗೆ ರೆಂಬೆ ಮುರಿದು ಬೀಳುವುದೆಂಬ ಭಯವೇ ಇರುವುದಿಲ್ಲ. ಕಾರಣ ಅವು ನಂಬಿರುವುದೇ ತಮ್ಮ ರೆಕ್ಕೆಗಳನ್ನೇ ವಿನಃ ರೆಂಬೆ ಕೊಂಬೆಗಳನ್ನಲ್ಲ.
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನಾ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆಯನ್ನ ಕೇಳಿದ್ರಿ. ಈಗ ಕೇಳಿ ವೆಂಕಟರಾಜ್ ಪೂರ್ಣಿಮ ಚಟ್ಟಾಯಿ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆಯನ್ನ ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಕೇಳಿ ಸಿ ಅಶ್ವಥ್ ಸಂಗೀತ ಕಟ್ಟಿ ಮಾಧವಿ ಮಂಗಳಗೌರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು.

ಇದುವರೆಗೂ ಸಿ ಅಶ್ವಥ್, ಸಂಗೀತ ಕಟ್ಟಿ ಮಾಧವಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಆಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.

0: उजितस्य ब्रिक्स पर्यटन कार्यसमूहस्य अपि समापनम् अभवत्। केन्द्रीय गृहमन्त्री अमित शाह पुनरुक्तवान् यत् अवैध प्रवासिनां विरुद्धं शून्य सहिष्णुता नीति निरन्तरं प्रवर्तिष्यते तथा अवैध प्रवासिनां परिचय निष्कासन निर्वासन सम्बद्धा प्रक्रिया कठोरतया क्रियान्विता भविष्यति। असौ उक्तवान् यत् देशात् प्रत्येकस्य अवैध प्रवासिनः निर्वासनं प्रति प्रशासनस्य प्रतिबद्धता सर्वोच्च प्राथमिकता अस्ति। असौ एतदपि उक्तवान् यत् जन सांख्यिकीय परिवर्तनं पूर्णतया निरोद्धुं प्रयत्नः करिष्यते। गृहमन्त्री ह्यः पश्चिम बंगालस्य सिलीगुड़ी नगरे कावाखाली प्रांगणे भारतीय न्याय संहितायाः विषये षड् दिवसीय अवबोधन प्रदर्शिनीम् उद्घाट्य एकां सभां सम्बोधयन् एतत् उक्तवान्। राष्ट्रपतिः द्रौपदी मुर्मुः आगामी मासस्य पञ्चमदिनांके नवदिल्ल्यां स्थिते विज्ञान भवने अष्टचत्वारिंशत् विद्यालयीय शिक्षकेभ्यः राष्ट्रिय शिक्षक पुरस्कारान् प्रदास्यति। शिक्षा मन्त्रालयेन संसूचितं यत् विद्यालयीय शिक्षकाणां चयनं जनपदस्तरे राज्यस्तरे तथा राष्ट्रियस्तरे विद्यालय शिक्षा साक्षरता विभागेन त्रिचरणात्मक चयन प्रक्रियया कृतम्। चयनिताः अष्टचत्वारिंशत् शिक्षकाः सप्तविंशति राज्येभ्यः सप्त केन्द्रशासित प्रदेशेभ्यः अथ केन्द्रप्रशासनस्य षड् संस्थाभ्यः च सन्ति। चयनितेषु अष्टचत्वारिंशत् शिक्षकेषु षड्विंशतिः पुरुषाः द्वाविंशति च महिलाः सन्ति। भारतर्तु विज्ञान विभागेन अद्य पूर्व मध्य प्रदेशे प्रचण्डात् अतिप्रचण्ड वृष्टेः पूर्वानुमानं कृतमस्ति। असम सिक्किम मेघालय नागालैंड मणिपुरम मिजोरम त्रिपुरा राज्येषु सोमवासर पर्यन्तं प्रचण्ड वृष्टेः संभावना वर्तते। अद्य दिल्ली पंजाब हरियाणा बिहार छत्तीसगढ़ पूर्वोत्तर प्रदेश ओडिशा उत्तराखंड हिमालयीय प्रदेशानां केषुचित् भागेषु अपि समान स्थितेः संभावना वर्तते इति वार्ताः।
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಒಂದು ಜಾಹೀರಾತು.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
2: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: ಜಾಹೀರಾತನ್ನು ಕೇಳಿದ್ರಿ ಕೇಳುಗರೆ. ಈ ಬೆಳಗ್ಗೆ 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಕುರಿತ ಪರಿಚಯಾತ್ಮಕ ಕಾರ್ಯಕ್ರಮ ಗುಡಿಯ ಬೆರಗು ಪ್ರಸಾರವಾಗಲಿದೆ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್, ಬೇವಿನ ಬೆಂಚಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಯರಲಿದೆ. ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು ರಾತ್ರಿ 10:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇದುವರೆಗೂ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.
5: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ

0: സ്വരമായി
1: രാഗം 24x7 DTH വാഹിനി FM റെയിൻബോ വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ ഇന്നേ പ്രസാര ഭാരതി ന്യൂസ് ഓൺ AIR ആപ്പ് ന പ്ലേ സ്റ്റോർ നിന്ദ ഡൗൺലോഡ് മാടി ജഗത്തിനാദ്യന്ത എല്ലെന്തരല്ലി നിമ്മ ഭാഷ്യ കാര്യക്രമ കേളി ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24 ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42ರಷ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2,500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026-2030 ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐ ಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ಧ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ಧಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು

0: ಹಾಗೂ ದಾವಣಗೆರೆ ಜಿಲ್ಲೆಗಳ 225,515 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ವಿಧಾನ ಪರಿಷತ್ ಅಧಿವೇಶನದಲ್ಲಿ ಸದಸ್ಯರಾದ ಬಲ್ಕೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, 21,473 ಕೋಟಿ ರೂಪಾಯಿ ಮೊತ್ತದ ಪುನರ್ ಪರಿಷ್ಕೃತ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 29.90 TMC ನೀರು ಲಭ್ಯವಾಗಲಿದೆ. 367 ಕೆರೆಗಳನ್ನು ಭರ್ತಿ ಮಾಡಲು ಇದು ಸಹಕಾರಿಯಾಗಲಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸಲು ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 224,000 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6 ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
4: ಪೊಲಿಟಿಕಲ್ ಪಾರ್ಟೀಸ್, ಇಆರ್ಒಸ್, ಎಇಆರ್ಒಸ್, ಬಿಎಲ್ಒಸ್, ಹಿರಿಯ ಪರ್ಸನ್ಸ್, ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ನಲ್ಲಿ ಕೆಲಸ ಮಾಡಿ ತೋರಿಸಿದ್ರ ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್ ವರ್ಡ್. ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ, ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100%ರಷ್ಟು ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟ್ರೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು

0: ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವರ್ಷ ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್, ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ದಿನಗಳ ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25ರಂದು ಬೆಳಗ್ಗೆ 11 ಗಂಟೆಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರ ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಪ್ರೊಫೆಸರ್ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಆರಂಭದ ಗೀತೆಯನ್ನು ಹಾಡಿದ್ದಾರೆ ಬದ್ರಿ ಪ್ರಸಾದ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
4: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ.

0: ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
2: ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ಧಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5ರಂದು ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರಿಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ಸ್ನಲ್ಲಿಂದು ಸೆಣಸು. ವಾರ್ತೆಗಳ ವಿವರ. ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ನಡೆದ ಅಂತರ ಹೃದಯ ಬಂಧ ಮಲ್ಹಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಕೃತಿಯು ದೇಶವನ್ನು ಒಂದುಗೂಡಿಸುವ ಬಲವಾದ ಬಂಧವಾಗಿದೆ. ಯುವಕರು ವಿಶೇಷವಾಗಿ ಜೆನ್ಝೆಡ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಬಲಪಡಿಸಲು ತಾಳ್ಮೆ ಹಾಗೂ ಜವಾಬ್ದಾರಿಯೊಂದಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಯುವಜನರನ್ನು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಒಡ್ಡಿಕೊಳ್ಳುವ ಹಾಗೂ ಅವರ ರಾಷ್ಟಕ್ಕೆ ಸೇರಿದ ಭಾವನೆಯನ್ನು ಬಲಪಡಿಸುವ ಉಪಕ್ರಮಗಳ ಮಹತ್ವದ ಬಗ್ಗೆ ಪ್ರತಿಪಾದಿಸಿದ ಅವರು, ಭಾರತದ ಶಾಸ್ತ್ರೀಯ ಸಂಗೀತ ಸಂಪ್ರದಾಯಗಳು ಶತಮಾನಗಳಿಂದ ಉಳಿದುಕೊಂಡಿವೆ. ಸಂಗೀತ ಶಾಂತಿಯನ್ನು ತರುತ್ತದೆ ಹಾಗೂ ಪ್ರದೇಶಗಳು, ಭಾಷೆಗಳು ಮತ್ತು ಸಂಸ್ಕೃತಿಗಳಾದ್ಯಂತ ಜನರನ್ನು ಸಂಪರ್ಕಿಸುತ್ತದೆ ಎಂದು ಉಪರಾಷ್ಟಪತಿ ಹೇಳಿದರು. ಸುಧಾರಣೆಗಳು ತಮ್ಮ ಸರ್ಕಾರದ ಬದ್ಧತೆ ಹಾಗೂ ದೃಢ ನಿಶ್ಚಯವಾಗಿದ್ದು, ನೀತಿಗಳು ಜನಪರ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಪರವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಅನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಸರ್ಕಾರ ಸುಧಾರಣೆಗಳಿಗೆ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ರಚಿಸಿದೆ. ಪ್ರಾಥಮಿಕ ಗಮನವು ಆಡಳಿತ ಮಟ್ಟದಲ್ಲಿ ಸುಧಾರಣೆಗಳ ಕುರಿತಾಗಿದೆ. ದೇಶದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಭಾರತ ನೀತಿ ಮಟ್ಟದಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ತಮ್ಮ ಸರ್ಕಾರ ಕೇವಲ ನಿಯಮಗಳನ್ನು ಬದಲಾಯಿಸುತ್ತಿಲ್ಲ, ಆದರೆ ಅವುಗಳ ಹಿಂದಿನ ಸಂಪೂರ್ಣ ತತ್ವಶಾಸ್ತ್ರವನ್ನು ಬದಲಾಯಿಸುತ್ತಿದೆ. ಹಿಂದಿನ ಸರ್ಕಾರಗಳು ಅನುಸರಿಸುತ್ತಿದ್ದ ಉತ್ಪಾದನೆ ಸಂಬಂಧಿತ ಶಿಕ್ಷೆ ಮಾದರಿಯಿಂದ ಭಾರತ ಇದೀಗ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಮಾದರಿ ಅನುಸರಿಸುತ್ತಿದೆ. ಹಿಂದಿನ ಸರ್ಕಾರಗಳ ನೀತಿಯಂತೆ ಜನರು ಮೂಲಭೂತ ಅಗತ್ಯಗಳಿಗೂ ಸರ್ಕಾರವನ್ನು ಅವಲಂಬಿಸಬೇಕಾಗಿತ್ತು. ಹಿಂದಿನ ಸರ್ಕಾರಗಳ ಆಡಳಿತದಲ್ಲಿ ಪರವಾನಗಿ ನಿರುದ್ಯೋಗಕ್ಕೆ ಕಾರಣವಾಗಿದೆ. ಸರ್ಕಾರದ ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹಕ ಮಾದರಿಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಜಾಗತಿಕ ಆರ್ಥಿಕ ಪರಿಸರದ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಸಂಪನ್ಮೂಲಗಳ ಸಶಸ್ತೀಕರಣ ಹಾಗೂ ಹೆಚ್ಚುತ್ತಿರುವ ಅಪನಂಬಿಕೆ ಹೊಸ ಸವಾಲುಗಳನ್ನು ಸೃಷ್ಟಿಸುತ್ತಿದೆ. ಇಂತಹ ಸಂದರ್ಭಗಳಲ್ಲಿಯೂ ಜಗತ್ತು ಭಾರತವನ್ನು ಭರವಸೆ ಹಾಗೂ ಬೆಳವಣಿಗೆಯ ಉಜ್ವಲ ತಾಣವಾಗಿ ನೋಡುತ್ತಿದೆ ಎಂದು ಹೇಳಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ಅಂತಾರಾಷ್ಟೀಯ

0: ಹಣಕಾಸು ನಿಧಿ ಮುನ್ಸೂಚನೆ ನೀಡಿದೆ. ಭಾರತ ತನ್ನ ಅಭಿವೃದ್ದಿಗೆ ವೇಗ ನೀಡುವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳು ದೇಶಗಳು ಹಾಗೂ ಆರ್ಥಿಕತೆಗಳ ಪರಸ್ಪರ ಸಂಬಂಧವನ್ನು ಪ್ರದರ್ಶಿಸಿವೆ. ಭಾರತ ಸದಾ ಸಾಮೂಹಿಕ ಪ್ರಗತಿಯ ಮನೋಭಾವದೊಂದಿಗೆ ಮುಂದುವರೆದಿದೆ. ನಾಗರಿಕರ ಅಗತ್ಯತೆಗಳು ಹಾಗೂ ದೇಶದ ಅಭಿವೃದ್ದಿಯ ಆದ್ಯತೆಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಸರ್ಕಾರ ನೀತಿಗಳನ್ನು ರೂಪಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮುಂದಿನ ತಿಂಗಳ 5ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ ಶಾಲಾ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಗೆ ಸೇರಿದ 48 ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ 48 ಶಾಲಾ ಶಿಕ್ಷಕರಲ್ಲಿ 26 ಪುರುಷರು ಮತ್ತು 22 ಮಹಿಳೆಯರು ಸೇರಿದ್ದಾರೆ. ಈ ವರ್ಷದ ಜೂನ್ 15ರಿಂದ ಜುಲೈ 20ರವರೆಗೆ ಶಿಕ್ಷಣ ಸಚಿವಾಲಯದ ಪೋರ್ಟಲ್ ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ ಡಾಟ್ ಎಜುಕೇಷನ್ ಡಾಟ್ ಗೌ ಡಾಟ್ ಇನ್ ಮೂಲಕ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು 2026ಕ್ಕೆ ಅರ್ಹ ಶಿಕ್ಷಕರಿಂದ ಆನ್ಲೈನ್ ಸ್ವಯಂ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು ದೂರದರ್ಶನ ಮತ್ತು ಶಿಕ್ಷಣ ಸಚಿವಾಲಯದ ಸ್ವಯಂ ಪ್ರಭಾ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ಇಂದು ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಳೆ ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ದಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಹಾಗೂ ಸುಸ್ಥಿರ ಅಭಿವೃದ್ದಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿವೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಬದ್ದತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಜೈಪುರದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಜೈಪುರ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸುವುದರೊಂದಿಗೆ ಮುಕ್ತಾಯವಾಯಿತು. ಇದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಪ್ರವಾಸೋದ್ಯಮ ಸಹಕಾರವನ್ನು ಬಲಪಡಿಸುವ ಚೌಕಟ್ಟನ್ನು ಒದಗಿಸುತ್ತದೆ. ಪ್ರವಾಸೋದ್ಯಮದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ, ಸುಸ್ಥಿರ ಪ್ರವಾಸೋದ್ಯಮ ವಿಧಾನಗಳು, ಕೌಶಲ್ಯ ಅಭಿವೃದ್ದಿ ಮತ್ತು ಸುಗಮ ಪ್ರಯಾಣ ಸೌಲಭ್ಯ ಸೇರಿದಂತೆ ಸಹಕಾರದ ಪ್ರಮುಖ ಕ್ಷೇತ್ರಗಳನ್ನು ನಿರ್ಣಯ ಒಳಗೊಂಡಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದಡಿಯಲ್ಲಿ ಪ್ರವಾಸೋದ್ಯಮ ಕುರಿತ ಚರ್ಚೆಯನ್ನು ಮುಂದುವರೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗಜೇಂದ್ರ ಸಿಂಗ್ ಶೇಖಾವತ್ 2047ರ ವೇಳೆಗೆ ಭಾರತದ ವಿಕಸಿತ ಭಾರತ ಪ್ರಯಾಣದಲ್ಲಿ ಪ್ರವಾಸೋದ್ಯಮವು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಪ್ರಮುಖ ನಗರ ಕೇಂದ್ರಗಳನ್ನು ಮೀರಿ ಪಟ್ಟಣಗಳು, ಹಳ್ಳಿಗಳು ಹಾಗೂ ದೂರದ ಪ್ರದೇಶಗಳಿಗೆ ಆರ್ಥಿಕ ಬೆಳವಣಿಗೆಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು. ಸಭೆಯಲ್ಲಿ 9 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಚಿವರ ಸಭೆಯ ಹೊರತಾಗಿ ಪ್ರವಾಸೋದ್ಯಮ ಸಹಕಾರವನ್ನು ಮತ್ತಷ್ಟು ಮುನ್ನಡೆಸಲು ಬ್ರೆಜಿಲ್, ಇರಾನ್, ದಕ್ಷಿಣ ಆಫ್ರಿಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಭಾರತ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಿತು. ಅಂದಾಜಿಗಿಂತ ಕಡಿಮೆ ಉತ್ಪಾದನೆಯ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಗ್ರಾಹಕರಿಗೆ ಸ್ಥಿರ ಬೆಲೆಗಳನ್ನು ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು

0: ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ಜೋಡಿ ನಾಲ್ಕನೇ ಶ್ರೇಯಾಂಕದ ಚೀನಾದ ಜಿಯಾ ಇ ಫ್ಯಾನ್ ಹಾಗೂ ಜಾಂಗ್ಶು ಕ್ಷಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಗೆಲುವು ಕುರಿತು ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕಠಿಣ ಹೋರಾಟದಿಂದಾಗಿ ಗೆಲುವು ಸಾಧ್ಯವಾಗಿ ಸೆಮಿಫೈನಲ್ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ಧಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5ರಂದು ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ನಲ್ಲಿಂದು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಕಂಪನಾಂಕ 102.1 MHz. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಕವಿರಾಜ್ ಅವರ ಗೀತರಚನೆಯ, ಎಸ್ ಎಸ್ ತಮ್ಮನವರ ಸಂಗೀತ ನಿರ್ದೇಶನದ ಚಕ್ರವ್ಯೂಹ ಚಿತ್ರದ ಗೀತೆ, ಗಾಯಕರು ಮೇಘಾ

0: involving proposed FDI of more than 4,800 crore rupees. These investments span a range of sectors, including information technology, artificial intelligence, information and communication, manufacturing, pharmaceuticals, data centers, and transport services, among others. In Kerala, the 72nd Nehru Trophy Boat Race will be held today at Punnamada Lake in Alappuzha. The prestigious annual event will witness fierce competition among traditional snake boats. More from our Thiruvananthapuram correspondent.
1: A total of 71 boats, including 22 Chundan Vallams or traditional snake boats, will compete in today's Nehru Trophy boat race at Punnamada Lake in Alappuzha. The Nehru Trophy is one of Kerala's major sporting and cultural events, attracting visitors from across the country and abroad. Boat race enthusiasts, including foreign tourists, have already arrived in Alappuzha for the event. A local holiday has been declared today for government officers and educational institutions in Alappuzha district. With the boats, oarsmen and supporters are all set, Alappuzha is gearing up for another spectacular edition of Kerala's iconic water festival. Smithy M. Palluruthi, Akashvani News, Thiruvananthapuram.
0: On to sports. In the BWF Badminton World Championships, the Indian women's doubles pair of Teresa Jolly and Gayatri Gopichand will take on top seeds Liu Shengshu and Tang Ning of China in the semi-finals at the Indira Gandhi Indoor Stadium in New Delhi today. The Indian duo stormed into the semi-finals yesterday, defeating fourth seeds Jia Yi Fan and Zhang Shu Xian of China. With this victory, Teresa and Gayatri have assured India of a coveted medal at the prestigious championship. In FIH Hockey World Cup, Indian men's team will begin their second stage campaign against host Netherlands today at Amstelveen. The match will begin at 7:30 p.m. Indian Standard Time. India secured second place in Pool D with a convincing 5-3 victory over Pakistan. The win was particularly significant as India displayed greater attacking fluency and finished the pool stage on a strong note. India will now join England at the top two teams from Pool A in Pool E. The top two teams from Pool E will qualify for the semi-finals. Unlike England, India will not carry any points into the second stage and will have to start afresh today against a strong Netherlands side. Ace Indian javelin thrower Neeraj Chopra finished second at the Lausanne Diamond League with a season-best throw of 88.05 metres, just 9 centimetres behind Sri Lanka's Ramesh Tarangapathirage, who won with 88.14 metres. The two-time Olympic medalist Chopra's 88.05-meter throw marked a strong return to the 88-meter range after a difficult start to the 2026 season. Pathirage reclaimed the lead with his third attempt, and neither athlete could improve their marks in the remaining rounds. Anderson Peters finished third with 86.69 meters, while Keshawn Walcott took fourth with 83.71 meters. The IMD has forecast heavy to very heavy rainfall over East Madhya Pradesh today. Heavy rainfall conditions are also expected to prevail over the northeastern parts of the country, including Assam, Sikkim, Meghalaya, Nagaland, Manipur, Mizoram and Tripura till tomorrow. According to the IMD, similar weather conditions are expected to prevail over Delhi, Punjab, Haryana, Chandigarh, Bihar, Chhattisgarh, Himachal Pradesh, Jammu and Kashmir. And now for a look at today's newspapers, it's over to Tanvi Khurana.
2: Thank you, Anuja. The statesman quotes Prime Minister Modi's address at a World Leaders Forum unveiling the next generation roadmap, asserting that India has emerged as a bright spot for global growth. The Asian Age mentions about the Prime Minister urging the CEOs of space startups to find new uses for tech and make lives easier. A top front page headline in Hindustan Times states, biggest El Nino in over a century to dial up global heat and could push 2027 as the hottest year ever recorded globally. Apple and Google are set to deepen their manufacturing presence in India, reports Financial Express. And finally, all the dailies have covered the news of passing away of veteran actress Saukar Janki, the versatile face of Southern cinema at the age of 94. She started as a drama artist in All India Radio and went on to captivate viewers in Tamil, Telugu and Kannada films. And with that, it's back to you, Anuja.
0: Thank you, Tanvi. And now before we end the bulletin, the headlines once again. Prime Minister Narendra Modi says reforms are not compulsion but a commitment and conviction for government, asserts its policies are pro-people, pro-growth and pro-development. Home Minister Amit Shah hails West Bengal government for handing over 1,129 acres of land to BSF and SSB for India-Bangladesh border fencing within 45 days of coming to power. India and Nepal reaffirm commitment to strengthen bilateral cooperation in border management and security. BRICS tourism ministers adopt Jaipur Declaration, focusing on sustainable tourism, AI integration and seamless travel. Indian women's doubles pair of Treza Jolly and Gayatri Gopichand to take on top seed Chinese duo in semi-finals of BWF World Championships in Delhi. And in Hockey World Cup, Indian men's team to begin their second stage campaign against host Netherlands at Amstel Wynn this evening. And with that, we end the morning news. Have a nice day.
3: ಇದು ಆಕಾಶವಾಣಿ
4: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ
5: ನಮಸ್ಕಾರ ನಾನು ಡಾಕ್ಟರ್ ಪುಷ್ಪಾ ಸಂಗುಳಗಿ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಹೋಮಿಯೋಪತಿ ವೈದ್ಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚು ಕಾಡುತ್ತಿವೆ. ಅದರಲ್ಲಿ ಮುಖ್ಯವಾಗಿ ಗರ್ಭಕೋಶದ ಗಡ್ಡೆ, ಇದೊಂದು ನಾನ್ ಕ್ಯಾನ್ಸರಸ್ ಬೆನಿಯನ್ ಟ್ಯೂಮರ್ ಅಂತ ಹೇಳಬಹುದು. ಗರ್ಭಾಶಯದ ಗಡ್ಡೆಗಳು ಉಂಟಾಗಲು ನಿಖರವಾದ ಕಾರಣಗಳು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಕೆಲವೊಂದು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಶರೀರದಲ್ಲಿ ಹಾರ್ಮೋನ್ಗಳ ಬದಲಾವಣೆ, ಅದರಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳ ಮಟ್ಟ ಹೆಚ್ಚಾದಾಗ ಈ ಗಡ್ಡೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಋತುಬಂಧದ ಅಂದರೆ ಮೆನಾಪಾಸ್ ನಂತರ ಈ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾದಾಗ ಗಡ್ಡೆಗಳು ತಾವಾಗಿಯೇ ಕುಗ್ಗುತ್ತವೆ. ಸರ್ವೆ ಸಾಮಾನ್ಯವಾಗಿ 30-50 ವಯಸ್ಸಿನ ಮಹಿಳೆಯರಲ್ಲಿ ಅಂದರೆ ಸಂತಾನೋತ್ಪತ್ತಿ ಹಂತದಲ್ಲಿರುವಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. 30% ಮಹಿಳೆಯರಲ್ಲಿ 30 ವಯಸ್ಸಿನಲ್ಲಿ ಮತ್ತು 70% ಮಹಿಳೆಯರಲ್ಲಿ 50 ವಯಸ್ಸಿನಲ್ಲಿ ಈ ಗರ್ಭಕೋಶದ ಗಡ್ಡೆ ಆಗುವ ಸಾಧ್ಯತೆ ಹೆಚ್ಚು. ಇನ್ನೊಂದು ಕಾರಣವೇನೆಂದರೆ ಅನುವಂಶಿಕತೆ. ಕೆಲವೊಂದು ಕುಟುಂಬಗಳಲ್ಲಿ ತಾಯಿ ಮತ್ತು ಅಜ್ಜಿಗೆ ಗರ್ಭಕೋಶದ ಗಡ್ಡೆ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಗೆ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚಿರುತ್ತದೆ. ಇನ್ನು ಮತ್ತೆ ಶರೀರದಲ್ಲಿ ಬೊಜ್ಜು ಅಂದರೆ ದೇಹದಲ್ಲಿ ಅಧಿಕ ಕೊಬ್ಬು ಇದ್ದರೆ ಇಸ್ಟ್ರೋಜನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಫೈಬ್ರಾಯ್ಡ್ಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮತ್ತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಒಂದು ಕಾರಣವಾಗಿರುತ್ತದೆ. ಅಂದರೆ ಅತಿಯಾದ ಕೆಂಪು ಮಾಂಸ ಸೇವನೆ, ಸಂಸ್ಕರಿಸಿದ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಸೇವನೆಯು ಫೈಬ್ರಾಯ್ಡ್ ಅಪಾಯವನ್ನು ಹೆಚ್ಚಿಸಬಹುದು. ಇನ್ನು ಕೆಲವೊಂದು ಕಾರಣಗಳು ಕಡಿಮೆ ವಯಸ್ಸಿನಲ್ಲಿ ಮುಟ್ಟಾಗುವುದು, ಅಂದರೆ 10 ವರ್ಷಕ್ಕಿಂತ ಮುಂಚೆ ಮುಟ್ಟಾಗುವುದು, ಮತ್ತೆ ವಿಟಮಿನ್ ಡಿ ಕೊರತೆ, ಅಧಿಕ ರಕ್ತದೊತ್ತಡ ಮತ್ತು ಸ್ಟ್ರೆಸ್ ಕೂಡ ಒಂದು ಕಾರಣವಾಗುತ್ತದೆ. ಈ ರೋಗದ ಲಕ್ಷಣಗಳು ಏನೆಂದರೆ ಸುಮಾರು 50% ಮಹಿಳೆಯರಲ್ಲಿ ಗರ್ಭಕೋಶದ ಗಡ್ಡೆ ಇದ್ದರೂ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಇನ್ನು 50% ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ಕೆಳಹೊಟ್ಟೆ ನೋವು ಮತ್ತು ಬೆನ್ನು ನೋವು, ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆನಿಸುವುದು, ಮತ್ತೆ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ನೋವು ಉಂಟಾಗುವುದು, ಇನ್ನು ಕೆಲವೊಂದು ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮತ್ತೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ರೋಗಿಯ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಸ್ಥಿತಿಯನ್ನು ಆಧರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತು ಗಡ್ಡೆಯ ಗಾತ್ರ, ಲಕ್ಷಣಗಳು, ಹಾರ್ಮೋನ್ಗಳ ಅಸಮತೋಲನೆ ಇವೆಲ್ಲವನ್ನು ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವ ಕೆಲವು ಔಷಧಿಗಳಲ್ಲಿ, ಅಂದರೆ ನಾವು ಕೆಲವೊಂದು ಔಷಧಿಗಳನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ಕೊಡುತ್ತೇವೆ ಮತ್ತು ಕೆಲವೊಂದು ಔಷಧಿಗಳನ್ನು ಸ್ಪೆಸಿಫಿಕ್ ಆಗಿ ಕೊಡುತ್ತೇವೆ. ಕಾನ್ಸ್ಟಿಟ್ಯೂಷನಲ್ ಔಷಧಿಗಳಂತೂ ಬಂದಾಗ ಸೇಪಿಯಾ, ಕಲ್ಕೆರೆಕಾರ್ಬ್, ನ್ಯಾಟ್ರೆಮ್ಯೂರ್, ಲ್ಯಾಕೆಸಿಸ್, ತೂಜಾ, ಈ ಔಷಧಿಗಳನ್ನು ಕೊಡುತ್ತೇವೆ. ಫಾರ್ ಎಕ್ಸಾಂಪಲ್, ಸೇಪಿಯಾ ಔಷಧಿಯನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಜೊತೆ ಕ್ಲಾಟ್ಸ್ ಕಂಡು ಬಂದಲ್ಲಿ ಮತ್ತು ತೀವ್ರವಾದ ನೋವು, ಮಾನಸಿಕ ಕಿರಿಕಿರಿ ಇರುವ ಮಹಿಳೆಯರಿಗೆ ಸೂಕ್ತ ಔಷಧಿ ಆಗಿರುತ್ತದೆ. ಇನ್ನು ಕಲ್ಕೆರೆಕಾರ್ಬ್, ಈ ಔಷಧವನ್ನು ದಪ್ಪಗಿರುವ ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ನಿಲ್ಲಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮತ್ತು ಫ್ರಾಗ್ಜನಸ್ ಅಮೆರಿಕಾನ, ಈ ಔಷಧವು ಗರ್ಭಕೋಶದ ಗಡ್ಡೆಗಳಿಗೆ ನೀಡಲಾದ ಪ್ರಮುಖ ಔಷಧಗಳಲ್ಲಿ ಒಂದಾಗಿದೆ. ಇದನ್ನು ಫೈಬ್ರಾಯ್ಡ್ ವಿಥೌಟ್ ಪೇನ್ ಇದ್ದಾಗ ನೀಡಲಾಗುತ್ತದೆ. ಇನ್ನು ಕೆಲವೊಂದು ಔಷಧಗಳು ಥಲಾಪ್ಸಿ ಬರ್ಸಪೇಸ್ಟಾರಿಸ್, ಇಸ್ಟುಲಿಗೋ, ಫಾಸ್ಫರಸ್, ಎರಿಜಿರಾನ್, ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತಸ್ರಾವ ನಿಲ್ಲಿಸಲು ಪರಿಣಾಮಕಾರಿಯಾಗಿರುವ ಔಷಧಗಳಾಗಿವೆ. ಹೀಗೆ ಸುಮಾರು ಹೋಮಿಯೋಪತಿ ಔಷಧಗಳಿಂದ ರೋಗಿಗಳಲ್ಲಿ ರೋಗ ಲಕ್ಷಣ ಕಡಿಮೆ ಮಾಡುವುದಲ್ಲದೇ ಸುಮಾರು ಫೈಬ್ರಾಯ್ಡ್ ಕೇಸಸ್ಗಳಲ್ಲಿ ಫೈಬ್ರಾಯ್ಡ್ ಸೈಜ್ ಕಡಿಮೆಯಾಗಿದ್ದು ನಮ್ಮ ಆಸ್ಪತ್ರೆ ಒಪಿಡಿಯಲ್ಲಿ ಪ್ರೀ ಆ್ಯಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಅಲ್ಟ್ರಾಸೋನೋಗ್ರಫಿ ರೆಕಾರ್ಡ್ಸ್ ಇದೆ. ಸುಮಾರು 40-60% ಮಹಿಳೆಯರು ಗರ್ಭಕೋಶದ ಗಡ್ಡೆ ಇದೆ ಅಂದರೆ ಭಯಪಟ್ಟು ಶಸ್ತ್ರಚಿಕಿತ್ಸೆಯಿಂದ ಗರ್ಭಕೋಶವನ್ನೇ ತೆಗೆಸಿಕೊಳ್ಳುತ್ತಾರೆ. ಆದರೆ ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವುದಲ್ಲದೇ ಫೈಬ್ರಾಯ್ಡ್ ಸೈಜ್ ಅನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಔಷಧಿಗಳು ಇವೆ. ಧನ್ಯವಾದಗಳು.
4: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಫೈಬ್ರಾಯ್ಡ್ ಗರ್ಭಕೋಶದ ಗಡ್ಡೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:35. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಾಯಚೂರು ನುಡಿ ಚಿತ್ರ.
4: ಗುಡಿಯ ಬೆರಗು,
3: ಗುಡಿಯ ಬೆರಗು. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
4: ಪ್ರಸ್ತುತಿ
3: ತಿಮ್ಮಪ್ಪ ಗಂಜಳ್ಳಿ.
5: ನಮಸ್ಕಾರ ಆಕಾಶವಾಣಿಯ ಆತ್ಮೀಯ ಬಂಧುಗಳೇ, ಭಕ್ತಿಯ ಭಾವನೆ ಮನದಲ್ಲಿ ಮೂಡಿಸುವ ಪವಿತ್ರ ಕ್ಷೇತ್ರಗಳು ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕಗಳು. ಇಂತಹ ಪುಣ್ಯಕ್ಷೇತ್ರಗಳು ಕೇವಲ ಪೂಜಾ ಸ್ಥಳಗಳಾಗಿರದೆ ಹಲವು ತಲೆಮಾರುಗಳ ನಂಬಿಕೆ, ಪರಂಪರೆ, ಇತಿಹಾಸ ಮತ್ತು ಜನಜೀವನದೊಂದಿಗೆ ಬೆಸೆದುಕೊಂಡಿರುವ ಪವಿತ್ರ ತಾಣಗಳಾಗಿವೆ. ಇಂದು ನಾವು ಅಂತಹದೇ ಒಂದು ವಿಶಿಷ್ಟ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ.
6: ರಾಯಚೂರು ತಾಲೂಕಿನ ಗಿಲ್ಲಸುಗುರು ಮಂಡಲದಿಂದ 2 kilometers ದೂರದಲ್ಲಿ ಇರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಎರಕಲಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಪ್ರಕೃತಿಯ ಮಡಿಲಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಸಾನ್ನಿಧ್ಯವನ್ನು ಹೊಂದಿರುವ ಈ ಪ್ರದೇಶವು ತನ್ನದೇ ಆದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಪವಿತ್ರ ನೆಲದಲ್ಲಿಯೇ ಪರಸ್ಪರ ಸಮೀಪದಲ್ಲಿರುವ ಶ್ರೀ ಪಂಚಮುಖಿ ಕ್ಷೇತ್ರ ಮತ್ತು ಶ್ರೀ ಎರಕಲಮ್ಮ ದೇವಸ್ಥಾನದ ಭಕ್ತರ ಆರಾಧನೆಯ ಪ್ರಮುಖ ಕೇಂದ್ರಗಳಾಗಿ ಗುರುತಿಸಿಕೊಂಡಿವೆ.
7: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ವಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಣಿಮಸ್ಯಾಸ್ತ್ರ ವಿದ್ವಾಂಸಂ ಅಣಿಮಾದಿಷ್ಟ ಸಿದ್ಧಂ ಗಾಣದಾಳ ಪುರಾಧೀಶಂ ಪಂಚಮುಖಂ ಅಹಂ ಮಜೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು, ನನ್ನ ಹೆಸರು ಶ್ರೀ ಶ್ಯಾಮಾಚಾರ್, ಪಂಚಮುಖಿ ಮತ್ತು ಎರಕಲಮ್ಮ ದೇವಸ್ಥಾನಗಳ ಮೂಲ ಅರ್ಚಕರು. ಇಲ್ಲಿ ಪಂಚಮುಖಿ ಪ್ರಾಣದೇವರ ಚರಿತ್ರೆ ಬಗ್ಗೆ ಹೇಳುವುದೇನೆಂದರೆ, 16th century ರಾಘವೇಂದ್ರ ಸ್ವಾಮಿಗಳವರು 12 years ತಪಸ್ಸು ಮಾಡಿರುವ ಸ್ಥಳ ಆ ಗುಹೆಯಲ್ಲಿ. ಆ ಗುಹೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ತಪಸ್ಸು ಮಾಡಲು ಕಾರಣ ಏನಂದರೆ, ರಾವಣಾಸುರ ಸೀತಾದೇವಿನ ಅಪಹರಣ ಮಾಡಿಕೊಂಡು ಹೋದಾಗ ರಾಮ ಲಕ್ಷ್ಮಣ ಕವಿಸೆಯಿಂದ ಬಂದು ಆ ಗುಹೆಯಲ್ಲಿ ವಿಶ್ರಾಂತಿ ಪಡೆದಿರುವ ಸ್ಥಳ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳವರು ಆ ಗುಹೆಯಲ್ಲಿ ಬಂದು 16th century 12 years ತಪಸ್ಸು ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಮತ್ತು ತಿರುಪತಿ ವೆಂಕಟರಮಣ ಸ್ವಾಮಿ, ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ, ಕೂರ್ಮಾವತಾರ ಇವರೆಲ್ಲರೂ ರಾಘವೇಂದ್ರ ಸ್ವಾಮಿಗಳವರಿಗೆ ದರ್ಶನ ಕೊಟ್ಟಾರೆ. ಆಮೇಲೆ ಅವರು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಆಗಿದ್ದಾರೆ. ಆಮೇಲೆ ನಮ್ಮ ಹಿರಿಯರು 16th century ಅನಂತಾಚಾರ್ಯ ಅಂತ ನಮ್ಮ ಹಿರಿಯವರು ತಾತನವರು, ಅವರ ಸ್ವಪ್ನದಲ್ಲಿ ಶ್ರೀ ಪಂಚಮುಖಿ ಪ್ರಾಣದೇವರು ಬಂದು ಈ ಗುಹೆಯಲ್ಲಿ ನಾವು ತಪಸ್ಸು ಮಾಡಿದ್ದೇವೆ, ಪಂಚಮುಖಿ ಪ್ರಾಣದೇವರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪೂರ್ಣ ಅವತಾರ ನಾವು ಎಲ್ಲರೂ ಅವರಿಗೆ ದರ್ಶನ ಕೊಟ್ಟಿದ್ದೀವಿ, ನೀವು ಬಂದು ಪೂಜೆ ಮಾಡಿ ಅಂತ ಅವರಿಗೆ ಸ್ವಪ್ನದಲ್ಲಿ ತಿಳಿಸಿರುತ್ತಾರೆ. ಆಗ ಅವರು ಅನಂತಾಚಾರ್ಯ ಅವರು, ಸ್ವಾಮಿ ಅರಣ್ಯ ಗುಹೆ ದಂಡಕಾರಣ್ಯ ಇದೆ, ಆ ಗುಹೆ ಇದೆ, ಯಾವ ಗುಹೆಯಲ್ಲಿ ಏನಂತ ಗೊತ್ತಾಗಲ್ಲ, ತಾವು ಬಂದು ತೋರಿಸಿದ್ರೆ ನಾವು ಮಾಡುತ್ತೇವೆ ಅಂತ ಅವ್ರಿಗೆ ಹೇಳ್ತಾರೆ. ಮರುದಿವಸ ಪಂಚಮುಖಿ ಪ್ರಾಣದೇವರು 12 years ಹುಡುಗನಾಗಿ ಬಾಲಕನಾಗಿ ಬಂದು ಕರ್ಕೊಂಡು ಹೋಗಿ ಆ ಗುಹೆಯನ್ನು ತೋರಿಸ್ತಾರೆ.
5: ಶ್ರೀ ಪಂಚಮುಖಿ ಕ್ಷೇತ್ರ ಹೆಸರೇ ಸೂಚಿಸುವಂತೆ ಪಂಚಮುಖಿ ಸ್ವರೂಪದ ಆರಾಧನೆಯೊಂದಿಗೆ ಭಕ್ತರ ನಂಬಿಕೆಯಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಕ್ಷೇತ್ರವಾಗಿದೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ದೇವರ ಮುಂದೆ ಸಮರ್ಪಿಸಿ ಮನಸ್ಸಿನ ನೆಮ್ಮದಿ ಮತ್ತು ಒಳತಿಗಾಗಿ ಪ್ರಾರ್ಥಿಸುತ್ತಾರೆ. ಈ ಕ್ಷೇತ್ರದ ಇತಿಹಾಸದ ಹಿಂದೆ ಸ್ಥಳೀಯವಾಗಿ ನಡೆದುಕೊಂಡು ಬಂದಿರುವ ಹಲವು ನಂಬಿಕೆಗಳು ಪುರಾವೆಗಳು ಪುರಾಣದ ಇತಿಹಾಸ ಮತ್ತು ಹಿರಿಯರ ಮಾತುಗಳು ಅಡಗಿವೆ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿರುವ ಆ ನೆನಪುಗಳು ಇಂದಿಗೂ ಆ ಕ್ಷೇತ್ರದ ಭಕ್ತಿಭಾವವನ್ನು ಜೀವಂತವಾಗಿರಿಸಿವೆ. ಇನ್ನು ಇದೇ ಪ್ರದೇಶದ ಮತ್ತೊಂದು ಪವಿತ್ರ ಆರಾಧನಾ ಕೇಂದ್ರ ಶ್ರೀ ಎರಕಲ್ಲಮ್ಮ ದೇವಸ್ಥಾನ.
6: ಗ್ರಾಮೀಣ ಜನಜೀವನದೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ತಾಯಿ ಎರಕಲ್ಲಮ್ಮನ ಆರಾಧನೆ ಇಲ್ಲಿನ ಜನರ ನಂಬಿಕೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ತಾಯಿಯ ಸನ್ನಿಧಿಗೆ ಬರುವ ಭಕ್ತರು ತಮ್ಮ ಕಷ್ಟ ಕರ್ಪಣ್ಯಗಳನ್ನು ತಾಯಿಯ ಮುಂದೆ ಅರ್ಪಿಸಿ ಕುಟುಂಬದ ಒಳತಿಗಾಗಿ ಪ್ರಾರ್ಥಿಸುತ್ತಾರೆ. ಒಂದೆಡೆ ಭಕ್ತಿಯ ಕ್ಷೇತ್ರಗಳು, ಮತ್ತೊಂದೆಡೆ ಕೃಷ್ಣ ತುಂಗಭದ್ರಾ ನದಿಗಳ ಪ್ರಕೃತಿ ಸೌಂದರ್ಯ, ಈ ಎರಡರ ಸಂಗಮದ ಭಾವವನ್ನು ಹೊತ್ತಿರುವ ಗಹಣದಾಳ ನೆಲ ಧಾರ್ಮಿಕ ಮತ್ತು ನೈಸರ್ಗಿಕ ವೈಶಿಷ್ಟ್ಯಗಳಿಂದ ಗಮನ ಸೆಳೆಯುತ್ತದೆ. ಈ ಕ್ಷೇತ್ರಗಳ ಮಹಿಮೆ ಕೇವಲ ದೇವಸ್ಥಾನದ ಗೋಡೆಗಳಿಗೆ ಸೀಮಿತವಾಗಿಲ್ಲ. ಇಲ್ಲಿನ ಜನರ ಆಚರಣೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳಲ್ಲಿ, ಹಿರಿಯರು ಹೇಳುವ ಐತಿಹಾಸಿಕ ಕಥೆಗಳಲ್ಲಿ ಮತ್ತು ಭಕ್ತರ ನಂಬಿಕೆಯಲ್ಲಿ ಇವುಗಳ ಸಾಂಸ್ಕೃತಿಕ ಪರಂಪರೆ ಜೀವಂತವಾಗಿ ಉಳಿದುಕೊಂಡಿವೆ.
5: ಹಾಗಾದರೆ ಶ್ರೀ ಪಂಚಮುಖಿ ಕ್ಷೇತ್ರದ ಚರಿತ್ರೆ ಏನು, ಶ್ರೀ ಎರಕಲ್ಲಮ್ಮ ದೇವಿಯ ಆರಾಧನೆಯ ಹಿನ್ನೆಲೆ ಏನು, ಈ ಕ್ಷೇತ್ರಗಳೊಂದಿಗೆ ಬೆಸೆದುಕೊಂಡಿರುವ ಸ್ಥಳೀಯ ಪುರಾಣದ ಇತಿಹಾಸ ಯಾವೆವು, ಕೃಷ್ಣ ತುಂಗಭದ್ರಾ ನದಿಗಳ ಸಾನ್ನಿಧ್ಯ ಈ ಪ್ರದೇಶದ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಿವೆ, ಮತ್ತು ಇಂದಿಗೂ ದೂರದ ಊರುಗಳಿಂದ ಭಕ್ತರು ಈ ಕ್ಷೇತ್ರಗಳಿಗೆ ಏಕೆ ಆಗಮಿಸುತ್ತಾರೆ, ಇವೆಲ್ಲವನ್ನು ತಿಳಿದುಕೊಳ್ಳಲು ಬನ್ನಿ. ಈ ಪವಿತ್ರ ಕ್ಷೇತ್ರದ ಇತಿಹಾಸ ಮತ್ತು ಸ್ಥಳೀಯರ ನಂಬಿಕೆಗಳತ್ತ ಹೆಜ್ಜೆ ಹಾಕೋಣ.
6: ಆಧ್ಯಾತ್ಮಿಕವಾಗಿ ಇಡೀ ಪ್ರಪಂಚದಲ್ಲಿಯೇ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ನಮ್ಮ ಭಾರತ ದೇಶದಲ್ಲಿ ಅದೆಷ್ಟೋ ಪುಣ್ಯಕ್ಷೇತ್ರಗಳು, ಅಸಂಖ್ಯಾತ ದೇಗುಲಗಳು ಮತ್ತು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಭಕ್ತಿ ಭಾವದ ಪರಂಪರೆಗಳು ಇಂದಿಗೂ ಜೀವಂತವಾಗಿವೆ. ವಿಶೇಷವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳಿಲ್ಲದ ಊರುಗಳು ವಿರಾಳವೆಂದೇ ಹೇಳಬಹುದು. ಭಕ್ತಿ, ಶಕ್ತಿ, ಧೈರ್ಯ ಮತ್ತು ನಿಷ್ಠೆಯ ಪ್ರತೀಕವಾಗಿ ಪೂಜಿಸಲ್ಪಡುವ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆಗೆ ನಮ್ಮ ನಾಡಿನಲ್ಲಿ ವಿಶೇಷ ಸ್ಥಾನವಿದೆ. ತ್ರೇತಾಯುಗದ ರಾಮಾಯಣದಲ್ಲಿಯೂ, ದ್ವಾಪರ ಯುಗದ ಮಹಾಭಾರತದಲ್ಲಿಯೂ ತನ್ನ ಅಪ್ರತಿಮ ಶೌರ್ಯ, ಭಕ್ತಿ ಮತ್ತು ಪರಾಕ್ರಮದಿಂದ ಗಮನ ಸೆಳೆದ ಮಹಾನ್ ಚಿರಂಜೀವಿ ಶ್ರೀ ಆಂಜನೇಯ ಸ್ವಾಮಿ.
7: ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ತಪಸ್ ಮಾಡಿರುವ ಸ್ಥಳ, ಪಂಚಮುಖಿ ಪ್ರಾಣದೇವರು ಈ ಬಂಡೆಯಲ್ಲಿ ದರ್ಶನ ಕೊಟ್ಟಿರೋದು, ಮೇಲೆ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ, ಇನ್ನೊಂದು ಗುಂಡಿಗೆ ಪೂರ್ವಾವತಾರ ದರ್ಶನ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಪೂಜೆ ಮಾಡಿ ಅಂತ ಹೇಳಿ ಅದೃಶ್ಯ ಆಗ್ತಾರೆ. ಅವತ್ತಿನಿಂದ ಅನಂತಾಚಾರ್ಯವರು ಪ್ರತಿನಿತ್ಯ ಪೂಜೆ ಪ್ರಾರಂಭ ಮಾಡ್ತಾರೆ. ಅದೇ ಅನಂತಾಚಾರ್ಯವರು ಈಶ್ವರ ನಾಗಪ್ಪ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಅನಂತಾಚಾರ್ಯರು, ಆಮೇಲೆ ಅವರ ಮಕ್ಕಳು ಹನುಮಂತಾಚಾರ್ಯರು, ಅವರು ವಂಶ ಪರಂಪರಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಅವರ ಮಕ್ಕಳು ಗುರುಭೀಮಾಚಾರ್ಯರು, ಅವರು ವಂಶ ಪರಂಪರಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಮತ್ತು ಶ್ಯಾಮಾಚಾರ್ಯ ಅವರು ವಂಶ ಪರಂಪರಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಶ್ಯಾಮಾಚಾರ್ಯ ಮಕ್ಕಳು ಭೀಮಾಚಾರ್ಯ, ಭೀಮಾಚಾರ್ಯ ಅಂದರೆ ನಮ್ಮ ತಂದೆಯವರು, ನಮ್ಮ ತಂದೆಯವರು ಐದನೇ ತಲೆಯವರು ಭೀಮಾಚಾರ್ಯ, ಅವರು ವಂಶ ಪರಂಪರಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾರೆ. ಅಂದರೆ ಪ್ರತಿ ಚೈತ್ರ ಶುದ್ಧ ಸಪ್ತಮಿ ಅನಂತಾಚಾರ ಪುಣ್ಯತಿಥಿ ನಡೆಯುತ್ತೆ, ಮತ್ತು ಅಷ್ಟಮಿ ದಿವಸ ಗಂಗಾ ಪೂಜೆ ನಡೆಯುತ್ತೆ, ಮತ್ತು ಶ್ರೀರಾಮನವಮಿ ದೊಡ್ಡ ಜಾತ್ರೆ ಆಗುತ್ತೆ. ನಮ್ಮ ತಾತ ತಾತವ್ರ ಕಡೆಯಿಂದ ವಂಶ ಪರಂಪರಾಗಿ ಈ ಕಾರ್ಯಕ್ರಮಗಳ ನಡೆಸ್ಕೊಂಬಂದಿದ್ದಾರೆ. ಯಾವ ರೀತಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಬಂದಿದ್ದಾರೆ, ಅದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಸ್ತಾ ಬಂದಿದ್ದೇವೆ. ಪ್ರತಿ ಚೈತ್ರ ಶುದ್ಧ ಸಪ್ತಮಿ ಅನಂತಾಚಾರ ಪುಣ್ಯತಿಥಿ, ಅಷ್ಟಮಿ ಗಂಗಾ ಪೂಜಾ, ಮತ್ತು ಶ್ರೀರಾಮನವಮಿ ನವಮಿ ದಿವಸ ಮಹಾರಥೋತ್ಸವ ದೊಡ್ಡ ಜಾತ್ರೆ ಆಗುತ್ತೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಸಾಕಷ್ಟು ಕಡೆಯಿಂದನೂ ಬಹಳ ಜನ ಭಕ್ತರು ಬರ್ತಾರೆ. ಮತ್ತು ಪ್ರತಿ ಹುಣ್ಣಿ ಹುಣ್ಣಿಮೆ ಹೋಮ ಕಾರ್ಯಕ್ರಮ ಇರುತ್ತೆ. ಪ್ರತಿ ಅಮಾವಾಸ್ಯೆ ದಿವಸ ಬೆಳಗ್ಗೆ ಪೂಜಾ ಕಾರ್ಯಕ್ರಮ, ಸಂಜೆ 5-6 ಗಂಟೆವರೆಗೂ ರಥೋತ್ಸವ ಆಗುತ್ತೆ. ವೈಶಾಖ ಮಾಸದಲ್ಲಿ ನರಸಿಂಹ ಜಯಂತಿ ಬರುತ್ತೆ. ಅವತ್ತಿನ ದಿವಸ ಪಂಚಮುಖಿ ಪ್ರಾಣದೇವರಿಗೆ, ಅದರಲ್ಲಿ ಪೂರ್ವೇ ಕಪಿಕೆ, ದಕ್ಷಿಣೆ ನರಸಿಂಹ, ಪಶ್ಚಿಮೇ ಗರುಡ, ಉತ್ತರ ಶೂಕರ, ಊರ್ಧ್ವ ಹೈಗ್ರೀವ, 5 ಮುಖಗಳು. ಸ್ವಯಂ ಉದ್ಭವ ಆಗಿರೋ ದೇವರು ಅಂದರೆ ಕೂತಿರೋ ಪಂಚಮುಖಿ ಆಂಜನೇಯ ಸ್ವಾಮಿ. ಕೂತಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ಸಾಕಷ್ಟು ಕಡೆ ಎಲ್ಲಿ ನೋಡಿದ್ರು ಇಲ್ಲ ಕೂತಿರೋದು, ಏನ್ರಿ ನಿಂತು ಗಣಪ ನಮ್ಮ ಅನಂತಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಅದು ಇಲ್ಲ. ಹಾಗಾಗಿ ಬಹಳ ವಿಶೇಷವಾದ ಪಂಚಮುಖಿ ಪ್ರಾಣದೇವರ ದೇವಸ್ಥಾನದಲ್ಲಿ ಇವೆಲ್ಲ ಇವೆ. ಇವು ಇಲ್ಲಿ ಬಂದು ದರ್ಶನ ಮಾಡಿ ಅವರ ಇಷ್ಟ ಕಾರ್ಯಗಳು ಮನಸ್ಸಿನಲ್ಲಿ ಬೇಡಿಕೊಂಡು ಅವರು ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳು ಅವ್ರ ಇಷ್ಟ ಕಾರ್ಯಗಳು ಇಲ್ಲಿ ಬಂದು ಬೇಡಿಕೊಂಡು ಹೋದರೆ 3 ತಿಂಗಳು ಪ್ರತಿನಿತ್ಯ ಅವರು ಧ್ಯಾನ ಮಾಡಿದರೆ ಅವ್ರ ಕೆಲಸ ಗ್ಯಾರಂಟಿ ಆಗುತ್ತೆ ಒಂದು ಪ್ರತೀತಿ ಇದೆ.
5: ರಾಮನಾಮವೇ ಉಸಿರಾಗಿ, ಭಗವಂತನ ಸೇವೆಯೇ ಬದುಕಾಗಿ, ಭಕ್ತಿಯ ಪರಾಕಾಷ್ಠೆಯ ಪ್ರತೀಕವಾಗಿ ಕಾಣಿಸಿಕೊಳ್ಳುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಭಕ್ತರು ತಮ್ಮ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಲು, ತಮ್ಮ ಮನೋಭಿಲಾಷೆಗಳು ಈಡೇರಿಸಿಕೊಳ್ಳಲು, ಕುಟುಂಬಕ್ಕೆ ಸುಖ ಶಾಂತಿ ಮತ್ತು ನೆಮ್ಮದಿ ದೊರಕಲಿ ಎಂಬ ಭಕ್ತಿಭಾವದಿಂದ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಇಂತಹ ಮಹಾನ್ ಆಂಜನೇಯ ಸ್ವಾಮಿಯ ವಿಶಿಷ್ಟ ಪಂಚಮುಖಿ ಅವತಾರದ ಉದ್ಭವದೊಂದಿಗೆ ಬೆಸೆದುಕೊಂಡಿರುವ ಪವಿತ್ರ ಕ್ಷೇತ್ರವೇ ಶ್ರೀ ಪಂಚಮುಖಿ ಕ್ಷೇತ್ರ. ಭಕ್ತಿ ಮತ್ತು ನಂಬಿಕೆಯ ಸಂಗಮವಾಗಿರುವ ಈ ಪುಣ್ಯಕ್ಷೇತ್ರ ತನ್ನದೇ ಆದ ಇತಿಹಾಸ, ಪರಂಪರೆ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಇಲ್ಲಿನ ಮಣ್ಣಿನಲ್ಲಿ, ಇಲ್ಲಿನ ಗಾಳಿಯಲ್ಲಿ, ಇಲ್ಲಿನ ದೇವಾಲಯದ ಘಂಟಾನಾದದಲ್ಲಿ ಭಕ್ತಿಯ ಸ್ಪಂದನೆ ಕೇಳಿಬರುತ್ತದೆ. ಹಾಗಾದರೆ ಈ ಪಂಚಮುಖಿ ಕ್ಷೇತ್ರದ ಮಹತ್ವವೇನು? ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರದ ಹಿನ್ನೆಲೆಯೇನು? ಈ ಪುಣ್ಯಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಪುರಾತನ ಇತಿಹಾಸ ಯಾವ್ಯಾವು? ಈ ಪವಿತ್ರ ಕ್ಷೇತ್ರದ ಚರಿತ್ರೆ ಮತ್ತು ಮಹಿಮೆಯತ್ತ ನಾವೀಗ ಭಕ್ತಿಭಾವದಿಂದ ಮುಂದೆ ಸಾಗೋಣ.
6: ಶ್ರೀ ಪಂಚಮುಖಿ ಕ್ಷೇತ್ರವು ರಾಯಚೂರು ತಾಲೂಕಿನಿಂದ ಸುಮಾರು 35 ಕಿಲೋಮೀಟರ್ನಷ್ಟು ದೂರದ ಗಾಣದಾಳ ಎಂಬುವ ಗ್ರಾಮದಲ್ಲಿ ಇದೆ. ಈ ಕ್ಷೇತ್ರವು ಭಕ್ತಿ ಯಾತ್ರೆಯ ಸ್ಥಳವಾಗಿದೆ. ಭಕ್ತರಿಂದ ನಿತ್ಯವೂ ಪೂಜಿಸಲ್ಪಡುತ್ತಿರುವ ಈ ಪವಿತ್ರ ಪುಣ್ಯಕ್ಷೇತ್ರವು ಇದಾಗಿದೆ. ಶ್ರೀ ರಾಘವೇಂದ್ರ ಗುರುಗಳು ನೆಲೆಸಿರುವ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರವಾದ ಮಂತ್ರಾಲಯದ ಉತ್ತರ ದಿಕ್ಕಿನಲ್ಲಿ ಪವಿತ್ರ ತುಂಗಾಭದ್ರಾ ನದಿಯ ಆಚೆ ಕರ್ನಾಟಕ ರಾಜ್ಯದ ನೆಲದಲ್ಲಿ ನೆಲೆಗೊಂಡಿದೆ.

ತುಂಗಭದ್ರೆಯ ಪವಿತ್ರ ಜಲಧಾರೆ ಒಂದೆಡೆ ಆಧ್ಯಾತ್ಮಿಕತೆಯ ಕಂಪನವನ್ನು ಹೊತ್ತು ಹರಿಯುತ್ತಿದ್ದರೆ, ಇನ್ನೊಂದೆಡೆ ಅದರ ದಡದಲ್ಲಿರುವ ಶ್ರೀ ಪಂಚಮುಖಿ ಕ್ಷೇತ್ರವು ಭಕ್ತಿಯ ದೀಪವನ್ನು ಬೆಳಗಿಸುತ್ತಾ ನಿಂತಿದೆ. ಈ ಕ್ಷೇತ್ರದ ಸುತ್ತಲಿನ ನೈಸರ್ಗಿಕ ಪರಿಸರವು ಇದರ ಪಾವಿತ್ರ್ಯಕ್ಕೆ ಮತ್ತಿಷ್ಟು ಮೆರುಗು ನೀಡುತ್ತದೆ. ನದಿ, ಹಸಿರು, ಪವಿತ್ರ ಕ್ಷೇತ್ರ ಮತ್ತು ನಿರಂತರವಾಗಿ ಮೊಳಗುವ ದೇವಸ್ಥಾನದ ಗಂಟೆಯ ನಾದ, ಇವೆಲ್ಲವೂ ಸೇರಿ ಭಕ್ತನ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನು ಮೂಡಿಸುತ್ತವೆ. ಇಲ್ಲಿಗೆ ಆಗಮಿಸುವ ಭಕ್ತರು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ವಿವಿಧ ಭಕ್ತಿಪೂರ್ಣ ನಾಮಗಳಿಂದ ಆರಾಧಿಸುತ್ತಾರೆ. ಭೀಮರಾಯ, ಪ್ರಾಣೇಶ, ಪ್ರಾಣದೇವ ಮತ್ತು ದೂಳಯ್ಯನೆಂದು ಹೀಗೆ ಭಕ್ತರ ನಂಬಿಕೆ ಮತ್ತು ಭಾವನೆಗಳಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಹಿಮೆ ಇಂದಿಗೂ ಜೀವಂತವಾಗಿದೆ ಎಂದು ಭಕ್ತರು

0: ನಂಬುತ್ತಾರೆ.
1: 16ನೇ ಶತಮಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ 12 ವರ್ಷ ತಪಸ್ಸು ಮಾಡಿದ್ದಂತೆ ನಮ್ಮ ಪೂರ್ವಿಕರ ಅನುವಾಯಿತಿಯಿಂದ ತಿಳಿದು ಬರುತ್ತದೆ. ಈ ಆಧಾರದ ಮೇಲೆ ಈ ಕ್ಷೇತ್ರವು ಬೆಳಕಿಗೆ ಬಂದು ಸುಮಾರು 370 ವರ್ಷಗಳಾಯಿತು ಎಂದು ಸ್ಥಳೀಯರು ತಿಳಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರದ ವಿಶೇಷವೆಂದರೆ ಕುಳಿತ ಆಂಜನೇಯವಿರುವ ಕಾರಣ ವಿಶೇಷ ಮಹಿಮಾನ್ವಿತವೆಂದು ಹೇಳುತ್ತಾರೆ. ನಿಂತ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ವಿಚಾರ ಅರ್ಚಕರಿಗಿದೆ. ಕುಳಿತು ದರ್ಶನ ನೀಡುವ ಆಂಜನೇಯ, ನಿಂತು ದರ್ಶನ ನೀಡುವ ಗಣಪತಿ ಇರುವ ಕ್ಷೇತ್ರಗಳು ವಿರಾಳ. ಈ ರೀತಿ ಇರುವ ಕ್ಷೇತ್ರಗಳು ಮಹಿಮಾನ್ವಿತವಾದವುಗಳಾದ್ದರಿಂದ ಭಕ್ತರು ಸೇವಿಸಿದ ಕ್ಷಣ ಅವರ ಕೋರಿಕೆಗಳನ್ನು ಪೂರೈಸುವ ಪುಣ್ಯ ಸ್ಥಳವಾಗುವುದೆಂಬ ಅಭಿಪ್ರಾಯವನ್ನು ಪಂಡಿತರು ಹೇಳುತ್ತಾರೆ.
2: ಮತ್ತು ಜ್ಯೇಷ್ಠ ಮಾಸದಲ್ಲಿ ಹುಣ್ಣಿಮೆ ಹೋಮ ಮತ್ತು ಅಮಾವಾಸ್ಯೆ ದಿವಸ ಪೂಜಾದಿ ಕಾರ್ಯಕ್ರಮ ಮತ್ತು ಸಾಯಂಕಾಲ ರಥೋತ್ಸವ ಇರುತ್ತೆ. ಆಷಾಢ ಮಾಸದಲ್ಲಿ ಅಷ್ಟೇ. ಶ್ರಾವಣ ಮಾಸದಲ್ಲಿ 5 ಶನಿವಾರ ಬರ್ಬೋದು, 4 ಶನಿವಾರ ಬರ್ಬೋದು. ವಿಶೇಷ ಪೂಜೆಗಳಿರುತ್ತೆ ದೇವರಿಗೆ, ಪಂಚಾಮೃತ ಅಭಿಷೇಕ, ಮಧು ಅಭಿಷೇಕ. ಕೊನೆ ವಾರದಲ್ಲಿ ಅಮಾಸೆ ಮುಂದೆ 2-3 ದಿವಸಗಳಲ್ಲಿ ಪಲ್ಲಕ್ಕಿಯಿಂದ ಪಂಚಮುಖಿ ಪ್ರಾಣದೇವರನ್ನು ನದಿ ತುಂಗಭದ್ರಾ ನದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಗಂಗಾ ಪೂಜೆ ಮುಗಿಸಿಕೊಂಡು ಅಲ್ಲಿಂದ ಮತ್ತು ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜಾದಿ ಕಾರ್ಯಕ್ರಮ ಮುಗಿಸಿಕೊಂಡು ಭಾದ್ರಪದ ಮಾಸ. ಭಾದ್ರಪದ ಮಾಸದಲ್ಲಿ ಗಣಪತಿ ಹಬ್ಬ, ಗೌರಿ ಗಣಪ. ಗಣಪ ಅಲ್ಲಿ ನಮ್ಮ ಹಿರಿಯರು ಪ್ರತಿಷ್ಠಾಪನ ಮಾಡಿದ ಗಣಪತಿ ಇದೆ. ಅನಂತಾಚಾರ ಪ್ರತಿಷ್ಠಾಪನ ಮಾಡಿದ ಗಣೇಶ ಪ್ರತಿಮೆ ಇದೆ, ಅದು ನಿಂತು ಗಣಪ. ಆ ಗಣಪತಿಗೆ ವಿಶೇಷವಾದ ಪೂಜೆ, ಪೂಜೆ ಅಂದರೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಅಲಂಕಾರ, ಕರ್ಕೆ ಹೂವಿನ ಇಂದ ಅಲಂಕಾರ ಇದೆಲ್ಲ ಮಾಡ್ತಾರೆ ಗಣಪತಿ ಹಬ್ಬ ದಿವಸ. ಭಾದ್ರಪದ ಮಾಸ ಮತ್ತು ಆಶ್ವೀಜ ಮಾಸ. ಆಶ್ವೀಜ ಮಾಸದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ ಇರುವುದರಿಂದ 10 ದಿವಸ ದೀಪೋತ್ಸವ ಆಗುತ್ತಾರೆ. ಬಂದ ಭಕ್ತಾದಿಗಳು ಕೆಲವರು ಹರಕೆ ಹೊದ್ಕೊಂಡವರು ತುಪ್ಪ ಕೊಡಿಸ್ತಾರೆ, ಎಣ್ಣೆ ಕೊಡಿಸ್ತಾರೆ. 10 ದಿವಸ ದೀಪ, ಅದು ನಿರಂತರವಾಗಿ ಇರ್ತಾರೆ ದೀಪೋತ್ಸವ. 10 ದಿವಸ ಪ್ರತಿಪದದಿಂದ ಹಿಡಿದು ವಿಜಯದಶಮಿವರೆಗೂ ದಿವಸ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮುಂದೆ ಒಂದು ತುಪ್ಪ ದೀಪ, ಒಂದು ಎಣ್ಣೆ ದೀಪ. ಮತ್ತು ವಿಜಯದಶಮಿ ದಿವಸನೇ ನಮ್ಮ ಮನೆಯಿಂದ ಪಲ್ಲಕ್ಕಿಯಲ್ಲಿ ಪಂಚಮುಖಿ ಪ್ರಾಣದೇವರ ಉತ್ಸುಮೂರ್ತಿಯನ್ನು ಕರೆದುಕೊಂಡು ಹೋಗಿ ಪಂಚಮುಖಿ ಪ್ರಾಣದೇವರ ಅಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಗಣದಾಳದಲ್ಲಿ ಬನ್ನಿ ಮುಡ್ಕೊಂಡು ಕಾರ್ಯಕ್ರಮ ಮುಗುತ್ತದೆ. ಹುಣ್ಣಿಮೆಯಿಂದ ಆಶ್ವೀಜ ಹುಣ್ಣಿಮೆಯಿಂದ ಹಿಡಿದು ಕಾರ್ತೀಕ ಹುಣ್ಣಿವರೆಗೂ ದೀಪೋತ್ಸವ ನಡೆಯುತ್ತದೆ ಶ್ರೀ ಪಂಚಮುಖಿ ಪ್ರಾಣದೇವರಿಗೆ. ಬೆಳಿಗ್ಗೆ 108 ದೀಪೋತ್ಸವ ಮತ್ತು ಸಂಜೆ 108 ದೀಪೋತ್ಸವ. ಆ ಕಾಲದಲ್ಲಿ ಸ್ವಸ್ತಿವಾಚನ ಮಂತ್ರದಿಂದ ಮಹಾಮಂಗಳಾರತಿ, ಬೆಳಿಗ್ಗೆ ಪೂಜಾ ಕಾರ್ಯಕ್ರಮ ಮಂಗಳಾರತಿ, ಸಂಜೆ ದೀಪೋತ್ಸವ ಆದಮೇಲೆ ಸ್ವಸ್ತಿವಾಚನ ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ. ಮಾರ್ಗಶಿರ ನವಮಿಯಿಂದ ಹಿಡಿದು ಪೌರ್ಣಿಮೆವರೆಗೂ ಲಕ್ಷ ತುಳಸಿ ಅರ್ಚನೆ ಆಗುತ್ತದೆ. ಮಾರ್ಗಶಿರ ಶುದ್ಧ ನವಮಿಯಿಂದ ಹಿಡಿದು ಪೌರ್ಣಿಮೆವರೆಗೂ, ಅದರಲ್ಲಿ ಮಧ್ಯ ಹನುಮತ್ ವ್ರತ ಅಂತ ಬರುತ್ತೆ. ಹನುಮತ್ ವ್ರತ ಅಂದರೆ ತ್ರಯೋದಶಿ ದಿವಸ ಆಗುತ್ತೆ. ಒಂದೊಂದ್ಸಲ ದ್ವಾದಶಿ ಮೇಲೆ ತ್ರಯೋದಶಿ ಬರುತ್ತೆ, ಒಂದೊಂದ್ಸಲ ತ್ರಯೋದಶಿನೇ ಬರುತ್ತೆ. ಆ ಹನುಮತ್ ವ್ರತ ಅಂದರೆ ಈ ಪಂಚಮುಖಿ ಪ್ರಾಣದೇವರ ಉಚ್ಚುಮೂರ್ತಿನಿಟ್ಟು ಕಲಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ದಾರ ಹಳದಿ ಕಲರ್ ದಾರ 13 ಗಂಟೆ ಹಾಕಿ, ಅದರಲ್ಲಿ ಕತೆ ಇದೆ ಹನುಮತ್ ವ್ರತದಿಂದ ಯಾವ್ಯಾವ ಒಂದೊಂದು ಗಂಟೆಗೂ ಒಂದೊಂದು ಫಲ, ಆ ಥರ ಗಂಟಿದೆ ಕತೆ ಇದೆ. ನಮ್ಮ ಸತ್ಯನಾರಾಯಣ ಪೂಜೆಯಲ್ಲಿ ಯಾವ ರೀತಿ ಕತೆ ಬರುತ್ತೆ ಅದೇ ರೀತಿ ಹನುಮತ್ ವ್ರತ ಕತೆ ಬರುತ್ತೆ. ಆ ಕತೆ ಪೂಜಾ ಪುನಸ್ಕಾರ ನೈವೇದ್ಯ ಹಚ್ಚೋದಕ ಮುಗಿದ ಮೇಲೆ ಆ ದಾರ ಬಂದ ಭಕ್ತರಿಗೆಲ್ಲ ಕೊಡ್ತಾರೆ ಮತ್ತು ಅವತ್ತಿನ ದಿವಸ ಬಂದ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ, ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತಾರೆ. ಇದು ಮಾರ್ಗಶಿರ ಮಾಸ. ಮತ್ತು ಪುಷ್ಯ ಮಾಸ. ಪುಷ್ಯ ಮಾಸದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಬರುತ್ತದೆ. ಅದು 13-14 ಬರ್ಬೋದು, 14-15 ಬರ್ಬೋದು ಸಂಕ್ರಾಂತಿ. ಆದರೂ ವಿಶೇಷ ದಿವಸಗಳಲ್ಲಿ ಈ ಸಂಕ್ರಾಂತಿ ಭೋಗಿ ಹಬ್ಬ ಇದೆಲ್ಲ ಪ್ರತಿ ವರ್ಷ ಎಲ್ಲ ಮಾಡ್ತಾರೆ. ಹುಣ್ಣಿವಿ ಅಮಾಸೆ ಹೋಮ ಮತ್ತು ಅಮಾಸೆ ದಿವಸ ರಥೋತ್ಸವ ಈ ಕಾರ್ಯಕ್ರಮ ಎಲ್ಲ ನಡೀತದೆ ಮಾರ್ಗಶಿರ ಮಾಸದಲ್ಲಿ. ಅದರಲ್ಲಿ ಉತ್ತರಾಯಣ ಪರ್ವಕಾಲ ಇವೆಲ್ಲ ಬರುತ್ತೆ, ವಿಶೇಷ ಪೂಜಾದ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಪುಷ್ಯ ಮಾಸದಲ್ಲಿ. ಮಾಘ ಮಾಸದಲ್ಲಿ ವಿಶೇಷವಾಗಿ ಭೀಷ್ಮಾಷ್ಟಮಿ, ರಥಸಪ್ತಮಿ. ರಥಸಪ್ತಮಿ ಅಂದರೆ ಸೂರ್ಯ ರಥದಲ್ಲಿ ಬರ್ತಾನೆ, ಬಿಸಿಲು ಜಾಸ್ತಿ ಆಗುತ್ತೆ, ಅದು ವಿಶೇಷ. ರಥಸಪ್ತಮಿ ದಿವಸ ಪೂಜಾ ಕಾರ್ಯಕ್ರಮ, ಆದರೆ ಪಂಚಮುಖಿ ಪ್ರಾಣದೇವರಿಗೆ ಮಧುಭಿಷೇಕ. ಭೀಷ್ಮಾಷ್ಟಮಿ ದಿವಸ ವಿಶೇಷ ಪೂಜಾ, ಅವತ್ತೂ ಮಧುಭಿಷೇಕನೇ ಇರುತ್ತೆ. ಮಧ್ವನವಮಿ, ಮಧ್ವನವಮಿ ಅಂದರೆ ಮಧ್ವಾಚಾರ್ಯರ ಅವತ್ತಿನ ದಿವಸ ಪೂಜಾ ಕಾರ್ಯಕ್ರಮ ಎಲ್ಲ ನಡೆಸಿ ವಿಶೇಷವಾದ ಇಡೀ ನಮ್ಮ ದೇಶಕ್ಕೆ ಒಳ್ಳೆ ಸಂಪ್ರದಾಯನ್ನೆಲ್ಲ ಮಾಡಿಕೊಟ್ಟಿದ್ದಾರೆ, ಅದು ವಿಶೇಷ ಪೂಜಾ ಕಾರ್ಯಕ್ರಮ ಅಲ್ಲ.

0: ಎಲ್ಲ ಕಡೆ ನಡೆಯುತ್ತದೆ. ಅವತ್ತಿನ ದಿವಸನೇ ಪೂಜಾ ಕಾರ್ಯಕ್ರಮ, ಅಭಿಷೇಕ, ಮಧ್ವನವಮಿ ದಿವಸ ಬೆಳಗ್ಗೆ ರಥೋತ್ಸವ ಇರುತ್ತೆ. ಅವರು ಬರೆದ ಗ್ರಂಥದಲ್ಲಿ ರಥದಲ್ಲಿಟ್ಟು ಅವರ ಫೋಟೋ ಇಟ್ಟು ಪಂಚಮುಖಿ ಪ್ರಾಣದೇವರ ವಿಗ್ರಹವನ್ನು ಇಟ್ಟು ರಥೋತ್ಸವ ಮಾಡ್ತಾರೆ. ಮತ್ತು ಹುಣ್ಣಿಮೆ ಹೋಮ ಕಾರ್ಯಕ್ರಮ, ಅಮಾಸೆ ಬೆಳಗ್ಗೆ ಪೂಜಾ ಕಾರ್ಯಕ್ರಮ, ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಆಮೇಲೆ ಫಾಲ್ಗುಣ ಮಾಸ, ಫಾಲ್ಗುಣ ಮಾಸದಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಇದರಲ್ಲಿ ಬರೋದು ಏನಂದರೆ ಹುಣ್ಣಿಮೆ ದಿವಸ ಹೋಮ ಕಾರ್ಯಕ್ರಮ, ಆದರೆ ಮರುದಿವಸನೇ ಇದರಲ್ಲೇ ರಾಯರ ಪಟ್ಟಾಭಿಷೇಕ ಬರುತ್ತದೆ. ಪಕ್ಕದಲ್ಲೇ ಮಂತ್ರಾಲಯ, ಮಂತ್ರಾಲಯದಿಂದ ಗುರು ಸಾರ್ವಭೌಮರ ವರ್ತಂತಿ ಮತ್ತು ಪಟ್ಟಾಭಿಷೇಕ ಬರುತ್ತೆ. ಮಂತ್ರಾಲಯ ಭಾಳ ಚೆನ್ನಾಗಿ ಮಾಡ್ತಾರೆ. ಆದರೆ ಇಲ್ಲಿ ಸಹಿತ ನಮ್ಮ ರಾಯರು ತಪಸ್ ಮಾಡಿದ ಕಾರಣ ಆ ರಾಯರಲ್ಲಿ ಪೂಜಾ ಪುನಸ್ಕಾರಗಳೆಲ್ಲ ಮಾಡಿ ಕಾರ್ಯಕ್ರಮ ಮುಗಿಸುತ್ತೇವೆ. ಆಮೇಲೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಪೂಜಾ, ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಬಂದು ಭಕ್ತಾದಿಗಳು ಸಾಕಷ್ಟು ಜನ ಎಲ್ಲರೂ ಬರ್ತಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿವಸಗಳಲ್ಲಿ ವಿಶೇಷವಾದ ಅನುಕೂಲ ಆಗಿದೆ ಎಂದು ಬಂದ ಭಕ್ತರಿಗೆ ಇದೆಲ್ಲ ಭಾಳ ಅನುಕೂಲ. ಅವರು ಬೇಡಿಕೆ ಇರೋದರಿಂದ ಅವರಲ್ಲಿ ಸಂತಾನ ಆಯಿತು ಮತ್ತು ವಿವಾಹ ಆಯಿತು ಮತ್ತು ಅವ್ರ ಇಷ್ಟ ಕಾರ್ಯ ಮನೆ ಗೃಹ ಪ್ರವೇಶ ಗೃಹಗಳು ಅವ್ರು ಏನೇನು ಹರಿಕೆಗಳು ಇರ್ತವೆ ಇಲ್ಲಿ ಬಂದು. ಕೆಲವು ಜನ ಐದು ಅಮಾವಾಸ್ಯೆ ಬಂದು ನಿದ್ದೆ ಮಾಡ್ಕೊಂಡು ಹೋಗ್ತಾರೆ, ಕೆಲವರು ಒಂಬತ್ತು ಅಮಾವಾಸ್ಯೆ ನಿದ್ದೆ ಮಾಡಿ ಹೋಗ್ತಾರೆ, ಕೆಲವರು ಹನ್ನೊಂದು ಅಮಾವಾಸ್ಯೆ ಮಾಡ್ತಾರೆ. ಹೀಗೆ ಮಾಡೋದರಿಂದ ಶ್ರೀ ಪಂಚಮುಖಿ ಪ್ರಾಣದೇವರು ಹರಿವಾಯು ಗುರುಗಳ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆ ಕಾರ್ಯ ಒಳ್ಳೆ ಕೆಲಸ ಆಗಿದೆ. ಹೀಗಾಗಿ ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ ಅಂತೇಳಿ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ.
1: ದೇವಾಲಯದ ಉತ್ತರ ದಿಕ್ಕಿಗೆ ಸ್ವಲ್ಪ ದೂರದಲ್ಲಿರುವ ಮೂರು ಎತ್ತರ ಪ್ರಮಾಣದ ಶಿಲೆಗಳ ಕೆಳಭಾಗದಲ್ಲಿ ಕ್ಷೇತ್ರ ಪಾಲಕರುಗಳಾದ ಎರುಕಲಾಂಬೆಯ ದೇವಸ್ಥಾನವು ಇದೆ. ಶಕ್ತಿ ಸ್ವರೂಪಿಣಿಯಾದ ಈ ದೇವತೆಗೆ ಪ್ರತಿ ವರ್ಷ ಕೊಲ್ಲಾಪುರು, ಪುಣೆ ಮತ್ತು ಸೊಲ್ಲಾಪುರದಂತಹ ಮುಂತಾದ ಪ್ರದೇಶಗಳಿಂದ ಭಕ್ತರು ಬಂದು ದೇವಿಗೆ ಸೀರೆ, ಕುಪ್ಪಸ ಮತ್ತು ಹಸಿರು ಬಳೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸುತ್ತಾರೆ. ದೇವಸ್ಥಾನಕ್ಕೆ ಪೂರ್ವ ದಿಕ್ಕಿನಲ್ಲಿ ಪಾದರಕ್ಷೆಗಳು, ದಕ್ಷಿಣದಲ್ಲಿ ಉತ್ಸವ ಮಂಟಪಗಳಿವೆ. ಪಶ್ಚಿಮ ದಿಕ್ಕಿನಲ್ಲಿ ನಿಸರ್ಗ ನಿರ್ಮಿತ ಶಿಲಾ ವಿಮಾನವು ಸ್ವಾಮಿಯು ವಿಶ್ರಮಿಸಿದ್ದೆಂದು ಹೇಳುವ ಶಿಲೆಯ ಹಾಸಿಗೆಗಳಿವೆ. ಅಲ್ಲದೆ ಅಲ್ಲಿ ಒಂದು ಗುಹೆಯೂ ಇದೆ. ಆ ಗುಹೆಯಲ್ಲಿರುವ ಶಿಲೆಯ ಮೇಲೆ ಪಂಚಮುಖಗಳಿರುವ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ. ಗರ್ಭಗುಡಿಯಲ್ಲಿ ಶ್ರೀ ವೆಂಕಟೇಶ್ವರ, ಲಕ್ಷ್ಮಿ, ಶ್ರೀಹರಿಯ ಕೂರ್ಮ ಅವತಾರಗಳು, ಶ್ರೀ ರಾಘವೇಂದ್ರರ ಬೃಂದಾವನ, ಅಲ್ಲದೆ ಶ್ರೀ ಅರ್ಚಕ ಅನಂತಾಚಾರ್ಯರು ಪ್ರತಿಷ್ಠಾಪಿಸಿದ ರುದ್ರದೇವರ ಲಿಂಗವೂ ಇದೆ.
2: ಈಶ್ವರ ಸರ್ವಭೂತಾನಂ ಎನ್ನುವಂತೆ ಸರ್ವವ್ಯಾಪ್ತಿಯಾದ ಭಗವಂತನು ಸರ್ವ ಜೀವರಾಶಿಗಳಲ್ಲಿಯೂ ಜಲಚರ ಭುವನಾಚಾರಗಳಲ್ಲಿ ಇರುವನೆಂದು ಸಾರಿ ಮಾನವರಿಗೆ ಅವುಗಳಲ್ಲಿ ಪ್ರೀತಿ ಉಂಟಾಗುವಂತೆಯೂ ಭಕ್ತಿ ಮೂಡುವಂತೆಯೂ ಸರ್ವ ಜೀವೋತ್ತಮನಂತಿದ್ದಾನೆ. ನಂಬಿದವರ ಪಾಲಿಗೆ ಕಾಮಧೇನುವಾಗಿ ನಿಂತಿರುವ ಶ್ರೀ ಪಂಚಮುಖಿ ಪ್ರಾಣದೇವರ ಕ್ಷೇತ್ರವಾದ ಪಂಚಮುಖಿ ಪ್ರಕೃತಿ ಸೌಂದರ್ಯದಿಂದ ಕೂಡಿದ್ದು ಧ್ಯಾನ ಶಕ್ತಿಗಳಿಗೆ ಅನುಕೂಲವಾಗಿದೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕಾದ ಕ್ಷೇತ್ರ ಪಂಚಮುಖಿ ದೇವಸ್ಥಾನದ ಕ್ಷೇತ್ರವಾಗಿದೆ. ಈ ಪುಣ್ಯಕ್ಷೇತ್ರದ ಸ್ಥಳದಲ್ಲಿ ಸ್ವಾಮಿಯು ವಿಶ್ರಾಂತಿ ಪಡೆದ ಸ್ಥಳ, ಶಿಲಾ ನಿರ್ಮಿತ ವಿಮಾನ, ಸ್ವಾಮಿಯು ಪಾತಾಳ ಲಂಕಕ್ಕೆ ಹೋದ ಬಿಲಾಮಾರ್ಗ, ಶ್ರೀ ಪಂಚಮುಖಿ ಪ್ರಾಣದೇವರ ಪಾದುಕಗಳು, ಗ್ರಾಮ ದೇವತೆ ಶ್ರೀ ಎರಕಲಮ್ಮ ದೇವಿ, ಮೂಲ ಅರ್ಚಕರು ಶ್ರೀ ಅನಂತಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಶೇಷದೇವರು ಈ ಸ್ಥಳದಲ್ಲಿದೆ.
1: ಶ್ರೀ ಪಂಚಮುಖಿ ಮತ್ತು ಶ್ರೀ ಎರುಕಲಮ್ಮ ಸ್ವಂತ ದೇವಸ್ಥಾನಗಳ ಮೂಲ ಅರ್ಚಕರು ಶ್ರೀ ಅನಂತಾಚಾರ್ಯರು 16ನೇ ಶತಮಾನದಲ್ಲಿ ಕಲ್ಲಿನ ಗುಂಡಿನಲ್ಲಿ ಅದೃಶ್ಯರಾಗಿದ್ದಾರೆ. ಇವರ ವಂಶಸ್ಥರು ಪೂಜಾ ಕಾರ್ಯಕ್ರಮಗಳು ನಿರ್ವಹಿಸುತ್ತಿದ್ದಾರೆ ಎಂದು ದೇವಸ್ಥಾನದ ಅರ್ಚಕರು ಹೇಳುತ್ತಾರೆ. ಪ್ರತಿ ಅಮಾವಾಸ್ಯೆ ದಿನದಂದು ದೇವಸ್ಥಾನದಲ್ಲಿ ಜನಸಾಗರವೇ ಸೇರುತ್ತದೆ. ಜಾತ್ರೆ ಸಂದರ್ಭದಲ್ಲಿ ದೂರದ ಪ್ರದೇಶಗಳಿಂದ ಭಕ್ತ ಸಮೂಹವೇ ಸೇರಿಕೊಳ್ಳುತ್ತದೆ. ಇನ್ನಿತರ ವಿಶೇಷ ದಿನಗಳಲ್ಲಿ ಸರ್ವಸಿದ್ಧಿ ಯಂತ್ರಗಳು ಪೂಜೆ ನಡೆಯುತ್ತದೆ.
2: ಶ್ಯಾಮಾಚಾರ್ ಮತ್ತು ಸಹೋದರರು ತಂದೆ ಭೀಮಾಚಾರ್ಯರು ಶ್ರೀ ಪಂಚಮುಖಿ ಮತ್ತು ಶ್ರೀ ಎರಕಲಮ್ಮ ಸ್ವಂತ ದೇವಸ್ಥಾನಗಳ ಮೂಲ ಅರ್ಚಕರು ಎಂದು ಶ್ರೀ ಪಂಚಮುಖಿ ಕ್ಷೇತ್ರ ಚರಿತ್ರೆ ಮಹಿಮೆ ಎಂಬುವ ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ. ಶ್ರೀ ಪಂಚಮುಖಿ ಮತ್ತು ಶ್ರೀ ಎರಕಲಮ್ಮ ಸ್ವಂತ ದೇವಸ್ಥಾನಗಳ ಮೂಲ ಅರ್ಚಕರ ವಂಶಂ ಪರಂಪರೆ 16ನೇ ಶತಮಾನದಿಂದ ಶ್ರೀ ಅನಂತಾಚಾರ್, ಶ್ರೀ ಹನುಮಂತಾಚಾರ್, ಶ್ರೀ ಗುರು ಭೀಮಾಚಾರ್, ಶ್ರೀ ಶ್ಯಾಮಾಚಾರ್, ಶ್ರೀ ಭೀಮಾಚಾರ್ ಇವರುಗಳ ವಂಶ ಪರಂಪರೆಯಿಂದ ಬಂದ ಪುತ್ರರು ಶ್ರೀ ಶ್ಯಾಮಾಚಾರ್, ಶ್ರೀ ಗುರು ಭೀಮಾಚಾರ್, ಶ್ರೀ ಅನಂತಾಚಾರ್ ಮತ್ತು ಭಾರತೀಶಾಚಾರ್ ಎಂಬುವವರ ಕುಟುಂಬಸ್ಥರು ದೇವಸ್ಥಾನದಲ್ಲಿ ಮೂಲ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
1: ಸ್ನೇಹಿತರೆ,

0: ಇಂತಹ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಪ್ರಸ್ತುತಿ
0: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು
1: ಶ್ರೀದೇವಿ
0: ಮತ್ತು

0: ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಆತ್ಮಸ್ತುತಿ ಪರ ನಿಂದೆಯ ಕೇಳಿಸದಿರಯ್ಯ. ವಚನಕಾರರು ಬಸವಣ್ಣ, ರಾಗ ತೋಡಿ ತಾಳ ದಾದರ, ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಆಕಾರವಿಲ್ಲದಂದು ವಚನಕಾರರು ಹೇಮಗಲ್ಲ ಹಂಪ ರಾಗ ಅಹೀರ್ ಭೈರವ್ ತಾಳ ಅರಜಂಪೆ ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್ ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ರಾಗಕ್ಕೆ ಅಣುವಾಗಿಪ್ಪಿರಿ. ವಚನಕಾರರು ಸಿದ್ದರಾಮೇಶ್ವರ, ರಾಗ ಭೂಪಾಲೆ, ತಾಳ ಕೇರ್ವ, ಗಾಯಕರು ಮುದ್ದು ಮೋಹನ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಅಷ್ಟ ವಿದಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಭೂಪೇಶ್ರೀ, ತಾಳ ಕೇರ್ವಾ, ಗಾಯಕರು ಚೇತನಾ ಪತ್ತಾರ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಚಿನ್ನವ ಕೊಂಬಲ್ಲಿ ಅದರ ಬಣ್ಣವ ಕಂಡು. ವಚನಕಾರರು ಘಟ್ಟಿವಾಳಯ್ಯ, ರಾಗ ಪಟ್ದೀಪ್, ತಾಳ ಕವಾಲಿ, ಗಾಯಕರು ಆರ್ತಿ ಆನಂದ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಇದುವರೆಗೂ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಎಂ ರಂಗಾರಾವ್ ಅವರ ಸಂಗೀತದಲ್ಲಿ, ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ, ಗಾಯಕರು ಡಾಕ್ಟರ್ ರಾಜ್ಕುಮಾರ್.

ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯದಲ್ಲಿ ನಕುಲ ಅಭಯಂಕರವರ ಸಂಗೀತದಲ್ಲಿ ಕೇಳಿ ಲವ್ ಮಾಕ್ಟೇಲ್ 2 ಚಿತ್ರದ ಗೀತೆ. ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಂದಿನ ಗೀತೆಯನ್ನು ಕೇಳಿ. H2O ಚಿತ್ರದಿಂದ ಗಾಯಕರು ಕವಿತಾ ಸುಬ್ರಹ್ಮಣ್ಯಂ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಹೃದಯ ಶಿವ ಅವರ ಸಾಹಿತ್ಯದಲ್ಲಿ ತಮ್ಮ ನೆಸವರ ಸಂಗೀತದಲ್ಲಿ ಕೇಳಿ. ಹಾಗೆ ವೈಕುಂಠಪುರದಲ್ಲಿ ಚಿತ್ರದ ಗೀತೆ, ಗಾಯಕರು ಸಂಪತ್ ಹಾಗೂ ಸಂಗಡಿಗರು.

0: It's actually a good song, Naidu.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಈಗ ಕೇಳಿ ಯಜಮಾನ ಚಿತ್ರದ ಗೀತೆ.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ, ವಿಹಾರಿ ಕೃಷ್ಣ ಅವರ ಸಂಗೀತದಲ್ಲಿ. ಸಕ್ಕರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆಯನ್ನು ಕೇಳಿ, ದಾರಿ ತಪ್ಪಿದ ಮಗ ಚಿತ್ರದಿಂದ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು

ಅರ್ಮಾನ್ ಮಲಿಕ್, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ದಿ ವಿಲನ್ ಚಿತ್ರದ ಗೀತೆ. ಗೀತರಚನೆ ಪ್ರೇಮ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಚಿತ್ರಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಯೋಗರಾಜ್ ಭಟ್ ಅವರ ಸಾಹಿತ್ಯದಲ್ಲಿ ವಿಹಾರಿ ಕೃಷ್ಣ ಅವರ ಸಂಗೀತದಲ್ಲಿ ಜಾಕಿ ಚಿತ್ರದ ಗೀತೆ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:32 ಆಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.

ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

10:42:35 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಅಪರೂಪದ ಸುಂದರವಾದ ಚಂದದ ಹಾಡುಗಳು ಕೇಳಿ ಬರ್ತಾ ಇದೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ದೇವತಾ ಮನುಷ್ಯ ಚಿತ್ರದ ಹಾಡನ್ನ ಕೇಳಿ ಹಾಲು ಕುಡಿದಷ್ಟೇ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ರೆ ಮಂಗಳೂರಿನ ಮಂಗಳೇಶ ಸ್ವಾಮಿ, ಮಲ್ಲೇಶ್ವರದ ಸಂಪತ್ ಲಕ್ಷ್ಮಿ ಅವರು, ಕುವೈತ್ನಿಂದ ಗಣೇಶ್ ಅವರು ಕೂಡ ನಾನು ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀನಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಸುಂಕದ ಕಟ್ಟೆಯಿಂದ ಸುಮಾ ಅವರು, ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಾರೆ. ಮೃದು ಮಧುರವಾದ ಆನಂದದ ಹೊಳೆಯನ್ನ ಹರಿಸುವ ಸುಂದರವಾದ ಹಾಡುಗಳು, ಮಾತು ಮಾಹಿತಿಯನ್ನ ಹೊತ್ತು ತರುವ ವಿವಿಧ ಭಾರತಿ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ, ಏನೆಂದು ಹೇಳುವುದು ಮಾತೆ ಮರೆತು ಹೋಗಿದೆ ಅಂತಾನು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ನಿಮ್ ಜೊತೆಯಾಗಿದ್ದೇವೆ, ಒಳ್ಳೆಯ ಮಾಹಿತಿ, ಹಾಡುಗಳು ಸೂಪರು ಸೂಪರು ಅಂತ ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ರೆ, ಹಲಸೂರಿನ ರಾಜೇಶ್ ಅವರು, ಅಬ್ಬ ಎಂತ ಅದ್ಭುತ ಹಾಡು, ಏನೆಂದು ಹಾಡಲಿ, ಈ ಹಾಡನ್ನ ಮರೆತೇ ಬಿಟ್ಟಿದ್ದೆ, ಅನುದಿನದ ಸಂಗಾತಿ, ವಿವಿಧ ಭಾರತೀಯ ಖಜಾನೆಯಲ್ಲಿ ಎಂತೆಂಥ ಹಾಡುಗಳಿದೆಯಪ್ಪ ಅಂತ ಗೀತಾ ಜೋಶಿಯವರ ಸಂದೇಶ ಬಂದಿದೆ. ಹೌದು, ಹೆಣ್ಣಿನ ಸೇಡು ಚಿತ್ರದ ಹಾಡು ಕೇಳಿದ್ರೆ, ಬಂದರೆ ನನ್ನ ಜೀವನದಲ್ಲಿ ನಿನ್ನಂಥ ಸೊಗಸಾದ ಹುಡುಗಿ, ಇದು ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದು, ಎಸ್ ಜಾನಕಿಯವರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜೊತೆಯಾಗಿ ಹಾಡಿದ ಗೀತೆ. ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು. ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ಬರೆದಿದ್ದು ಚಿ ಉದಯ್ ಶಂಕರ್ ಅವರು. ಏನೆಂದು ಹಾಡಲಿ ಅನ್ನುವ ಗೀತೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇತ್ತು. 10:44 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರವಾಸ ಪ್ರಯಾಸ ಪ್ರಯಾಣವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಪಾಯಿಂಟ್ ಪರಿಮಳ ಚಿತ್ರದ ಗೀತೆಯನ್ನು ಕೇಳೋಣ.

ಚಂದದ ಹಾಡುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಮೆಸೇಜ್ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಹಳಷ್ಟು ಜನರ ಸಂದೇಶ ಬಂದಿದೆ. ರಾಜಶೇಖರ್ ಹೊಸಪೇಟೆಯಿಂದ, ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ, ಸಪ್ನ ಹೊಯ್ಸಳ ಯಶವಂತಪುರದಿಂದ ಬಂಗಾರದಂತಹ ಹಾಡುಗಳು ಅಂತ ಹೇಳ್ತಾರೆ. ಗಣೇಶ್ ಹೆಬ್ರಿ, ಹೆಸರಿಗೆ ತಕ್ಕ ಹಾಗೆ ಓಲ್ಡ್ ಈಸ್ ಗೋಲ್ಡ್ ಸುಮಧುರವಾಗಿದೆ ಅಂತ ಹೇಳಿದ್ರೆ, ಗಾನಸುಮ್ಮ ಪಟ್ಟಸೋಮನಹಳ್ಳಿ ಅವ್ರು ಹೇಳ್ತಾರೆ ಅದು ಎಂಥ ಮಾನವ ದನಿ ಕೋಗಿಲೆಯ ಏನಿ ದನಿ, ಜಾನಕಮ್ಮ ಅವರು ಹಾಡಿದ ಏನೆಂದು ಹಾಡಲಿ ಎನ್ನುವ ಹಾಡನ್ನ ಕೇಳಿ ನಾನು ಏನೆಂದು ಹಾಡಲಿ ಅಂತ ಹೇಳ್ತಾ ಇದ್ರೆ, ನನಗೆ ತುಂಬ ಇಷ್ಟವಾದಂತಹ ಹಾಡು, ಯಾವಾಗಲೂ ನಾನು ಈ ಹಾಡನ್ನ ಹಾಡ್ತಾ ಇರ್ತೇನೆ, ಮುದ್ದಿನ ಮನಸ್ಸಿನ ಹಾಡು ಕೇಳಿಸಿ ಧನ್ಯವಾದ, ಕೇಳಿಸಿ ಮನಸ್ಸಿಗೆ ಮುದ ನೀಡಿದ್ರಿ ಧನ್ಯವಾದಗಳು ಅಂತ ಹೇಳ್ತಾರೆ. ರಾಧಾಕೃಷ್ಣ ಕಲ್ಯಾಣ ಕರ್ನಾಟಕದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತೆ ಮಂಗಳ ಅವರು ಮೈಸೂರಿನಿಂದ ಹೇಳ್ತಾ ಇದ್ರೆ, ಅಬ್ಬಬ್ಬಾ ಎಸ್ ಪಿ ಬಿ ಮತ್ತೆ ಎಸ್ ಜಾನಕಿ ಅವರು ಅದೆಷ್ಟು ಸಾವಿರ ಯುಗಳ ಹಾಡುಗಳನ್ನು ಹಾಡಿರಬಹುದು ಏನೋ ಗೊತ್ತಿಲ್ಲ. ಬಗೆದಷ್ಟು ಕೋಲಾರದ ಹಟ್ಟಿಯ ಚಿನ್ನದ ಗಣಿಗಳಲ್ಲಿ ಸಿಗುವ ಚಿನ್ನದ ಗಟ್ಟಿಯಂತಹ ಹಾಡುಗಳನ್ನು ಕೇಳಿ

ಕಿವಿಗಳು ಧನ್ಯವಾದವು ಅಂತ ಹೇಳಿ ಸಂದೇಶ ಕಳಿಸಿದರೆ, ಹೌದು ನಿಮ್ಮ ಈ ಮಾತು ನೂರಕ್ಕೆ ನೂರು ನಿಜ. ಎಸ್ ಪಿ ಬಿ ಮತ್ತು ಎಸ್ ಜಾನಕಿಯವರ ಯುಗಳ ಹಾಡುಗಾರಿಕೆಯಲ್ಲಿ ಬಗೆದಷ್ಟು ಅಂದ ಚಂದದ ಸೊಗಸಾದ ಒಂದಕ್ಕಿಂತ ಒಂದು ಚಂದ ಅನಿಸುವಂಥ ಅದೆಷ್ಟೋ ಹಾಡುಗಳು ಹಾಡಿದ್ದಾರೆ ಅವರು. ನಿಜವಾಗ್ಲೂ ಅವರು ಈ ಒಂದು ಕಲೆಯ ಮೂಲಕ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ಹೇಳೋಣ. ಮೈತ್ರಿ, ಜೆ ಸಿ ನಗರ ಅರುಣ ಮೈತ್ರಿಯವರ ಸಂದೇಶ ಬಂದಿದೆ. ಹಾಗೆಯೇ ಯಾರಪ್ಪ ಇವರು ಅಂತ ಹೇಳಿದ್ರೆ ಹೆಸರೇ ಹಾಕಲ್ಲ, ಮೂರ್ತಿ ಮಂಗಮ್ಮ ಅವರ ಸಂದೇಶ ಬಂದಿದೆ. ಬೆಳಗಾವಿ ಕಣಬರಗಿಯ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಅಂಬುಜ ಮಳಖೇಡ್ಕರ ಗುಲ್ಬರ್ಗಾದಿಂದ, ಆಮೇಲೆ ಹೀಗೆ ಬೇರೆ ಬೇರೆಯವರ ಸಂದೇಶಗಳು ಬಂದಿದೆ. ಹಿಂಗಣಿಯಿಂದ ಚಿದಾನಂದ, ಕಲ್ಯಾಣಿ, ಪತ್ತಾರ, ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿರುವಂಥ ಹಾಡುಗಳು ಕೇಳಲಿಕ್ಕೆ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರಿ. 10:55:45 ಸಮಯ ಆಗಿದೆ. ಒಂದೇ ಒಂದು ಚಂದದ ಹಾಡನ್ನು ಕೇಳ್ತಾ ಕೇಳ್ತಾ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ನಾವು ಮುಗಿಸಬಹುದು. ಶನಿವಾರ 22 ಆಗಸ್ಟ್ ಶ್ರಾವಣ ಮಾಸದ ಶನಿವಾರದ ಈ ಶುಭ ದಿನದಂದು ಬೆಳಗಿನಿಂದ ಕಾರ್ಯಕ್ರಮದಲ್ಲಿ, ಪ್ರಸಾರದಲ್ಲಿ, ವಿವಿಧ ಭಾರತಿಯಲ್ಲಿ ವಿವಿಧ ಭಾರತೀಯ ಧ್ವನಿಯಾಗಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ನೀನನ್ನ ಗೆಲ್ಲಲಾರೆ ಚಿತ್ರದ ಹಾಡನ್ನ ಕೇಳ್ತಾ ಕೇಳ್ತಾ ಓಲ್ಡ್ ಇಸ್ ಗೋಲ್ಡ್ ಮುಗಿಸೋಣ. ಚಿವುದಯಶಂಕರ್ ಅವರು ಹಾಡನ್ನ ಬರೆದಿದ್ದಾರೆ. ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇದೆ. ಇಳೆಯ ರಾಜ ಅವರ ಸೊಗಸಾದ ಸಂಗೀತ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆ. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯ

0: ರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ, ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:02 ಆಗಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.

ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸಮ್ಮತಿಸಿವೆ. ಹರ್ಮುಜ್ ಜಲಸಂಧಿ ಸದ್ಯ ಅಮೆರಿಕ ವ್ಯಾಪ್ತಿಯಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೈಸೂರು ಮಾನಸಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿಸಲಾಗಿದೆ. ಕೇರಳಂನ ಅಳಪ್ಪುಳದ ಪುನ್ನಾಮದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಲಿದೆ. ಪ್ರತಿಷ್ಠಿತ ವಾರ್ಷಿಕ ಈ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಲಿವೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲೆಂಡ್ಸ್ ವಿರುದ್ಧ ತನ್ನ 2ನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲೆಂಡ್ಸ್ ವಿರುದ್ದ 0-2 ಗೋಲಿನಿಂದ ಪರಾಭವಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ ಹಾಗೂ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ?

ವಿವಿದ್ ಭಾರತಿ ಕೇಳುಗರಿಗೆಲ್ಲ 11:05:24 ಈ ಸಮಯದಲ್ಲಿ ಹೊಸ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇಂದಿನ ಹೊಸ ಹಾಡು ಕಾರ್ಯಕ್ರಮವನ್ನು ಕೋಟಿಗೊಬ್ಬಟ್ಟು ಚಿತ್ರದ ಹಾಡಿನೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಇಮ್ಮಾನ್ ಅವರ ಸಂಗೀತವಿದೆ.

0: ಕೇಳುಗರೆ, ಇದೀಗ ಮುಂಗಾರು ಮಳೆಯಿಟ್ಟು ಚಿತ್ರದ ಹಾಡನ್ನ ಅರ್ಮಾನ್ ಮಲ್ಲಿಕ್ ಅವರ ಗಾಯನದಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನಿಯಾ ಅವರ ಸಂಗೀತವಿದೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಕೇಳುಗರೆ, ಹೊಸ ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ಅಂತ ಹೇಳ್ಬೋದು. ಮತ್ತೊಂದು ಹಾಡು ಇದೀಗ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಚಿತ್ರ ದೊಡ್ಡ ಮನೆ ಹುಡುಗ.

ಚಿರಿಕ್ ಪಾರ್ಟಿ ಚಿತ್ರದ ಹಾಡನ್ನ ಕೇಳಿಕೊಂಡು ವಾಪಸ್ ಆದ್ರೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡಿದು. ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಚಿತ್ರ ಕಿರಿಕ್ ಪಾರ್ಟಿ. ಕೇಳ್ತಾ ಇದ್ರ ಹೊಸ ಹಾಡು. ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ ಪರಪಂಚ ಚಲನಚಿತ್ರದಿಂದ. ವಾಣಿ ಹರಿಕೃಷ್ಣ ಅವರು ಹಾಡಿದರೆ, ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ವೀರ್ ಸಮರ್ಥ ಅವರ ಸಂಗೀತವಿದೆ. ಹಾಡಿದು ಯಾವ ಊರ

ವಾಣಿ ಹರಿಕೃಷ್ಣ ಅವರು ಹಾಡಿರುವಂತಹ ಪರಪಂಚ ಚಿತ್ರದ ಗೀತೆಯನ್ನ ಕೇಳಿಕೊಂಡು ವಾಪಸ್ಸಾಗಿದ್ದೀರಾ. ನಾವು ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಿದ್ದೇವೆ. ಹಾಡು ಯಾವುದು ಅಂತ ಗೊತ್ತಾಗಿದೆ. ಚಿತ್ರ ರಿಕ್ಕಿ, ಹಾಡಿರುವವರು ಟಿಪ್ಪು ಹಾಗೂ ಅನುರಾಧ ಭಟ್ಕೆ. ಕಲ್ಯಾಣ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನಿ ಅವರ ಸಂಗೀತವಿದೆ. ಕೇಳ್ತಾ ಇದ್ದೀರಾ ಹೊಸ ಹಾಡು.

0: ನಿನ ಅಂದ ಒಂದು ಅದ್ಭುತ ವಿಷಯ, ಅದರೊಳಗೆ ಪ್ರವೇಶವಿದೆ ಸಂಗಾತಿ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:30. ಈಗ ಕೇಳಿ ವಾಣಿಜ್ಯ ಪ್ರಕಟಣೆಗಳನ್ನು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು,
2: ಬಳಸಿದ ನೀರು ಮರುಬಳಕೆ ಆಗಬೇಕು.

0: ಪಾದದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
1: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242. ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.

ಸ್ನೇಹಿತರೆ, ತಮ್ಮೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮ ಅಂದ್ರೇ ಕನ್ನಡದ ಭಾರತ ಚಿತ್ರರಂಗದ, ದಕ್ಷಿಣ ಭಾರತ ಚಿತ್ರರಂಗದ ಹೆಸರಾಂತ ಉದಯೋನ್ಮುಖ ಪ್ರತಿಭಾವಂತ ಕಲಾವಿದರನ್ನು ಪರಿಚಯಿಸುವಂತಹ ಅಥವಾ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ, ಅವರನ್ನು ಸ್ಮರಿಸುವಂತಹ ಕಾರ್ಯಕ್ರಮ ಕಲಾಭಾರತಿ. ಈ ದಿನ ಆಗಸ್ಟ್ 22 1927 ನಮ್ಮ ಭಾರತ ಚಿತ್ರರಂಗದ ವಿಶಿಷ್ಟ ಪ್ರತಿಭಾವಂತ ಸಂಗೀತ ನಿರ್ದೇಶಕರವರು ಜನಿಸಿದ ದಿನ. ದಕ್ಷಿಣ ಭಾರತ ಚಿತ್ರರಂಗದ ಪ್ರತಿಭಾವಂತ ಸಂಗೀತ ನಿರ್ದೇಶಕರಾಗಿ ಕನ್ನಡ, ತೆಲುಗು, ತಮಿಳು ಚಿತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದಂತಹ ಓರ್ವ ಶ್ರೇಷ್ಠ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾಗಿರುವಂತಹ ಜಿ ಕೆ ವೆಂಕಟೇಶ್ ಅವರ ಸಮಕಾಲೀನರಾಗಿರುವಂತಹ ಇವರು ಯಾರಿರಬಹುದು, ನೀವು ಊಹೆ ಮಾಡ್ತಾ ಇರಿ. ಹಾಗೆ ಈ ಒಂದು ಹಾಡನ್ನು ಕೇಳ್ಕೊಂಡು ಬನ್ನಿ.

ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮವನ್ನು. ನಾವು ನಿಮ್ಗೆ ಹೇಳಿದ್ವಿ ದಕ್ಷಿಣ ಭಾರತದ ಆ ಹೆಸರಾಂತ ಸಂಗೀತ ನಿರ್ದೇಶಕರನ್ನು ಗುರುತಿಸಿ ಮೂರು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದು 20 ಸಂಗೀತ ವಾದ್ಯಗಳನ್ನು ಬಳಸುವಂಥ ಪರಿಯನ್ನ ಕಲಿತಿದ್ದವರು ಹಾಗೂ ಪ್ರಖ್ಯಾತ ವೀಣಾ ವಾದಕರು ಅಂತಲೂ ಹೇಳಬಹುದು. ಆಕಾಶವಾಣಿಯ ಎ ಗ್ರೇಡ್ ವೀಣಾ ವಾದಕರಾಗಿ ಕೂಡ ಇವರು ಗುರುತಿಸಲ್ಪಟ್ಟಿದ್ದಾರೆ. ಅಂತ ಆ ಸಂಗೀತ ನಿರ್ದೇಶಕರನ್ನ ತಿಳಿಸಿ ಅಂತ ಹೇಳಿದ್ವಿ. ನಮ್ಮ ಸುಮಾರು ನಮ್ಮ ಕೇಳುಗರು ಆ ಒಂದು ಸರಿಯಾದ ಉತ್ತರವನ್ನ ಗುರುತಿಸಿದ್ದಾರೆ. ಅವರು ಮತ್ತಿನ್ಯಾರೂ ಅಲ್ಲ, ಟಿ ಜಿ ಲಿಂಗಪ್ಪ ಅವರು. ಇವರ ಸಂಪೂರ್ಣ ಹೆಸರು ತಿರುಚಿರಾಪಳ್ಳಿ ಗೋವಿಂದರಾಜಲು ಲಿಂಗಪ್ಪ. ಇವರ ತಂದೆ ಜಿ ಗೋವಿಂದರಾಜಲು ನಾಯ್ಡು ಇವರೇ ಒಂದು ನಾಟಕ ಕಂಪನಿಯನ್ನ ನಡೆಸ್ತಾ ಇದ್ರು. ವಿಶೇಷವಾಗಿ ಹಾರ್ಮೋನಿಯಂ, ಲೆಗ್ ಹಾರ್ಮೋನಿಯಂ ಅಲ್ಲಿ ಇವರು ಪರಿಣಿತಿಯನ್ನ ಹೊಂದಿದ್ರು. ಇವರ ಸಹೋದರರೆಲ್ಲರೂ ಕೂಡ ಒಂದೊಂದು ವಾದ್ಯಗಳಲ್ಲಿ ಪರಿಣಿತರು ಅಂತಾನೆ ಹೇಳಬಹುದು. ಆರಂಭದಲ್ಲಿ ಟಿ ಜಿ ಲಿಂಗಪ್ಪ ಅವರು ಕಲಿತಂತಹ ಆ ಒಂದು ಸಂಗೀತ ವಾದ್ಯ ಸರೋದ್. ಇವರ ತಾಯಿ ಗೌರಿ ಅವರು ಹಾಗೂ ಇವರ ಪತ್ನಿ ಶಾಂತಮ್ಮ ಅಂತ ಇವರು ಕೂಡ ಪ್ರಖ್ಯಾತ ವೀಣಾವಾದಕರು. ಮುಂದಿನ ಹಾಡುಗಳಲ್ಲಿ ಇವರ ಪತ್ನಿಯ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಮತ್ತೊಮ್ಮೆ ಟಿ ಜಿ ಲಿಂಗಪ್ಪ ಅವರ ಜನ್ಮದಿನದ ವಿಶೇಷ ಕಾರ್ಯಕ್ರಮ, ಜನ್ಮದಿನ ವಿಶೇಷ ಕಾರ್ಯಕ್ರಮ ಕಲಾಭಾರತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಅವರಿಗೆ ನಮ್ಮ ನಿಮ್ಮೆಲ್ಲರ ಶುಭಾಶಯ.

ಬರೀ ನನ್ನ ಶುಭಾಶಯ ಅಲ್ಲ, ನಮ್ಮೆಲ್ಲರ ಶುಭಾಶಯ ಅಂತ ಕೇಳುಗರನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದೇವೆ. ಟಿ ಜಿ ಲಿಂಗಪ್ಪ ಅವರಿಗೆ ಅವರ 99ನೇ ಜನ್ಮದಿನವನ್ನು ಇಂದು ಅವರ 99ನೇ ಜನ್ಮದಿನ 100 ವರ್ಷದತ್ತ ಕಾಲಿಡ್ತಾ ಇದೆ. ಅವರ ಆ ಒಂದು ಪ್ರತಿಭೆಗೆ ನಮ್ಮೆಲ್ಲರ ಆ ಒಂದು ಸದ್ಭಾವನೆಯ ಒಂದು ಅವರ ಹಾಡುಗಳನ್ನ ಎಂದೆಂದ ಅವರ ಹಾಡುಗಳ ಮೂಲಕ ಅವರು ಸದಾ ಜೀವಂತ ಆಗಿರ್ತಾರಲ್ಲ, ಹಾಗಾಗಿ ನಮ್ಮೆಲ್ಲರ ಹಾರೈಕೆ ಹೊತ್ತಂತ ಅವರ ಹಾಡುಗಳಿಗೆ ಮತ್ತೊಮ್ಮೆ ನಾವು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಜನ್ಮದಿನದೊಂದು ಕುಣಿಯೋಣು ಬಾರ ಇದ್ರೆ ಚಂದ ಅಲ್ಲ.

ಟಿಜಿ ಲಿಂಗಪ್ಪ ಅವರು ಮೊದಲಿಗೆ ಚಿತ್ರರಂಗವನ್ನ ಪ್ರವೇಶ ಮಾಡಿದ್ದು ತಮಿಳು ಚಿತ್ರರಂಗದ ಮೂಲಕ. ಆನಂತರ ಇವರು ಕನ್ನಡಕ್ಕೆ ಆಗಮಿಸಲು ಕಾರಣವಾದಂತಹ ಆ ಚಿತ್ರ ಮೊದಲ ತೇದಿ. ಮೊದಲ ತೇದಿ ಚಿತ್ರ 1955 ಬಿಡುಗಡೆಯಾಯಿತು. ಪದ್ಮಿನಿ ಪಿಕ್ಚರ್ಸ್ ಈ ಒಂದು ಲಾಂಛನದಡಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ಈ ಒಂದು ಚಿತ್ರದ ಆ ಹಾಡುಗಳೆಲ್ಲವೂ ಕೂಡ ಆ ಸಾಹಿತ್ಯಕ್ಕೂ ಆ ಸಂಗೀತಕ್ಕೂ ಆ ಸರಳವಾದ

0: ಒಂದು ಪರಿಕಲ್ಪನೆಗೆ ಬಹಳ ಯಶಸ್ವಿಯಾದವು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
1: ಒಂದರಿಂದ ಇಪ್ಪತ್ತರವರೆಗೂ ಹುಂಡಾಟ ಹುಂಡಾಟ ಹುಂಡಾಟ, ತೇದಿ ಒಂದರಿಂದ ಸಂಬಳ ತೇದಿ ಒಂದರಿಂದ ಇಪ್ಪತ್ತರವರೆಗೂ ಹುಂಡಾಟ ಹುಂಡಾಟ ಹುಂಡಾಟ, ಇಪ್ಪತ್ತೊಂದರಿಂದ ಮೂವತ್ತರ

ಪೌರಾಣಿಕ ಚಿತ್ರಗಳ ಮೂಲಕ ತಮ್ಮದೇ ಆದಂತಹ ಒಂದು ಪ್ರತಿಭೆ ಹೊಂದಿದ್ದಂತಹ ಟಿ ಜಿ ಲಿಂಗಪ್ಪ ಅವರು ಅನೇಕ ಪೌರಾಣಿಕ ಚಿತ್ರಗಳನ್ನು ಕೊಟ್ಟರು. ಹಾಗೂ ಆಗಿನ ಕಾಲದಲ್ಲಿ ಇನ್ನೊಂದು 1957 ರತ್ನಗಿರಿ ರಹಸ್ಯ, ಇವರು ಸಂಗೀತ ನಿರ್ದೇಶನ ಮಾಡಿದಂಥ ಒಂದು ವಿಶಿಷ್ಟ ಚಿತ್ರ ಅಂತಲೇ ಹೇಳ್ಬೋದು. ಪದ್ಮಿ ಪಿಕ್ಚರ್ಸ್ ಅವರ ಲಾಂಛನದಲ್ಲಿ ಮೂಡಿ ಬಂತು ಈ ಚಿತ್ರದಲ್ಲಿ ಪಿ ಸುಶೀಲಾ ಅವರು ಹಾಡಿರುವಂಥ ಆ ಒಂದು ಹಾಡು ಇದೆಯಲ್ಲ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ರತ್ನಗಿರಿ ರಹಸ್ಯ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ರು ಪದ್ಮಿನಿ ಪಿಕ್ಚರ್ಸ್ ಲಾಂಛನದ ಅಡಿಯಲ್ಲಿ. ಪದ್ಮಿನಿ ಪಿಕ್ಚರ್ಸ್ ಬಿಆರ್ ಪಂತುಲು ಅವರ ಕಂಪನಿ. ಈಗ ಬಿ ಆರ್ ಪಂತುಲು ಅವ್ರಿಗೆ ಹಾಗೂ ಟಿ ಜಿ ಲಿಂಗಪ್ಪ ಅವ್ರಿಗೆ ಒಂದು ಅವಿನಾಭಾವ ಸಂಬಂಧ ಇತ್ತು ಚಿತ್ರರಂಗದಲ್ಲಿ. ಹಾಗಿರುವಾಗ ರತ್ನಗಿರಿ ರಹಸ್ಯ ಬಹಳ ಯಶಸ್ಸನ್ನು ಕಾಣುತ್ತೆ. ಆ ಒಂದು ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸರಿಸುಮಾರು 25 ವರ್ಷಗಳ ಸಂಭ್ರಮ. ಆ ವೇಳೆಯಲ್ಲಿ ಹೆಸರಾಂತ ಗಣ್ಯರು ಡಿ ವಿ ಜಿ ಅವರು ಹೇಳ್ತಾರೆ, ಈ ಒಂದು ಸಂಭ್ರಮದ ನೆನಪಿಗಾಗಿ ಒಂದು ಉತ್ತಮ ಚಿತ್ರವನ್ನ ಕೊಟ್ಟರೆ ಹೇಗಿರುತ್ತೆ ಅಂತ. ಅವಾಗ ಸಂತೋಷದಿಂದ ಸ್ವೀಕರಿಸಿದಂತಹ ಬಿ ಆರ್ ಪಂತುಲು ಅವರು, ನಾನು ತಯಾರಿದ್ದೇನೆ ಅದಕ್ಕೆ ಕೊಡೋಣ ಅಂತ ಹೇಳ್ತಾರೆ. ಆಗ ತಯಾರಾಗುತ್ತೆ ಸ್ಕೂಲ್ ಮಾಸ್ಟರ್ ಚಲನಚಿತ್ರ. ಸ್ಕೂಲ್ ಮಾಸ್ಟರ್ ಚಲನಚಿತ್ರದಲ್ಲಿ ನೀವು ಆರಂಭದಲ್ಲಿ ಕೇಳಿದಂತಹ ಆ ಹಾಡು ಸ್ವಾಮಿ ದೇವನೇ ಲೋಕಪಾಲನೆ, ಟಿ ಜಿ ಲಿಂಗಪ್ಪ ಅವರೇ ಹಾಡಿದ್ದಾರೆ ಆ ಒಂದು ಹಾಡನ್ನ. ಈ ರೀತಿ ಯಾರಿಗೆ ಆದರೂ ಕೂಡ ಟಿ ಜಿ ಲಿಂಗಪ್ಪ ಅವರ ಒಡನಾಟ ಯಾವುದೇ ಒಂದು ಸವಾಲಿಗೆ ಧೈರ್ಯವನ್ನ ಕೊಡ್ತಾ ಇತ್ತು. ಹಾಗಾಗಿ ಅವರೊಂದಿಗೆ ಕೆಲಸ ಮಾಡಿದಂತಹ ಪದ್ಮಿನಿ ಪಿಕ್ಚರ್ಸ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಕೆಲವೊಂದು ಚಿತ್ರಗಳಿಗೆ ಟಿ ಜಿ ಲಿಂಗಪ್ಪ ಇಂತಹ ಚಿತ್ರಗಳು ಸಾಧ್ಯ ಎನ್ನುವಂತೆ ಅವರದ್ದೇ ಆದಂತಹ ಒಂದು ಸಿಗ್ನೇಚರ್ ಸ್ಟೈಲ್ ಇತ್ತು ಅಂದ್ರೆ ಸತ್ಯ.

ಇದೀಗ ನೀವು ಕೇಳ್ಕೊಂಡು ಬಂದ್ರಿ ಪುರಂದರ ದಾಸರ ರಚನೆಯನ್ನ. ಈ ರೀತಿ ದಾಸರ ರಚನೆಗಳನ್ನ ವಚನಗಳನ್ನ ಸಂಗೀತದಲ್ಲಿ ಜೋಡಿಸುವ ಕಲೆ, ಜೋಡಿಸಿದ ಹಿರಿಮೆ ಕೂಡ ಟಿ ಜಿ ಲಿಂಗಪ್ಪ ಅವರಿಗೆ ಸಿಗುತ್ತೆ. ಆನಂತರ ಶ್ರೀಕೃಷ್ಣ ದೇವರಾಯಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ. 1970 ತೆರೆ ಕಂಡಂತಹ ಚಲನಚಿತ್ರ ಮತ್ತೊಮ್ಮೆ ಪದ್ಮಿನಿ ಪಿಕ್ಚರ್ ಸಹಯೋಗದಲ್ಲಿಯೇ ಮೂಡಿಬಂತು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಗೆ ಕೂಡ ಭಾಜನವಾಯಿತು ಈ ಚಿತ್ರದ ಸಂಗೀತ.

0: ಕರ್ನಾಟಕ ಸಂಗೀತದ ಬಹುತೇಕ ರಾಗಗಳನ್ನ ಚಲನಚಿತ್ರ ಸಂಗೀತದಲ್ಲಿ ಅಳವಡಿಸಿ ಸಂಗೀತ ನೀಡಿದಂತ ಹೆಗ್ಗಳಿಕೆಗೆ ಪಾತ್ರರಾದವರು ಟಿಜಿಲಿಂಗಪ್ಪ ಅವರು. ತಾವೇ ಹಾಡಬಲ್ಲ, ನುಡಿಸಬಲ್ಲ, ಸಂಯೋಜಿಸಬಲ್ಲ ಅಜಾನುಬಾಹು ಅಂಧಗಾರರು. ದಿಟ್ಟ ದಿಟ್ಟಿ ಸ್ಪಷ್ಟ ನಿಲುವು, ಅಪ್ಪಟ ದೇಶೀಯ ಶಿಸ್ತಿನ ವ್ಯಕ್ತಿತ್ವಕ್ಕೆ ಹೆಸರಾದವರು ಟಿಜಿಲಿಂಗಪ್ಪ ಅವರು. ಅವರ ಮತ್ತೊಂದು ಅತ್ಯದ್ಭುತ ಸಂಯೋಜನೆ ಅಂತ ಹೇಳಿದ್ರೆ ಬಬ್ರು ವಾಹನ ಚಿತ್ರದ ಎಲ್ಲಾ ಗೀತೆಗಳು ಆ ದ್ವಂದ್ವದಲ್ಲಿ ಬರುವಂತಹ ಹಾಡಿರಬಹುದು. ಅಂದ್ರೆ ಪೌರಾಣಿಕ ಶೈಲಿ, ಸಾಮಾಜಿಕ ಶೈಲಿ, ಆ ನಂತರ ಕಾಲೇಜು ರಂಗ ಚಿತ್ರದಲ್ಲಿ ಪುಟ್ಟಣ ಕಣಗಾಲ್ ಚಿತ್ರಕ್ಕೆ ಅವರು ನೀಡಿದಂತಹ ಸಂಗೀತದ ಶೈಲಿ, ಈ ಎಲ್ಲದರ ಮೂಲಕ ಅವ್ರು ನಮ್ಗೆ ಆಪ್ತರು, ಅತ್ಯಾಪ್ತರು ಆಗ್ತಾರೆ.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಸ್ನೇಹಿತರೆ, ಕೇಳ್ತಾ ಇದ್ರೆ ಟಿಜಿ ಲಿಂಗಪ್ಪ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನ ನಾವು ಅವರ ಪತ್ನಿ ಶಾಂತಮ್ಮ ಅವರು ಅವರ ಬಗ್ಗೆ ಆನಂತರ ಹೇಳ್ತೀವಿ ಅಂತ ಹೇಳಿದ್ವಿ. ಟಿಜಿ ಲಿಂಗಪ್ಪ ಅವರಿಗೆ ಅವರ ಪತ್ನಿಯನ್ನ ಕೊಟ್ಟದ್ದು ಅವರ ಸಂಗೀತ ನಿರ್ದೇಶನ ಅಂತ ಅವರ ಸಂತೋಷದಿಂದ ಹೇಳ್ಕೊಂತಾರೆ. ಹೇಗೆ ಅಂತಂದ್ರೆ, ಅನುರಾಗದ ಅದು ಭಾಮಿಯ ನೋಡಲು ತಾ ಬಂದ ಈ ಒಂದು ಹಾಡು ಅವರ ಪತ್ನಿಗೆ ಕೂಡ, ಆ ಹೊತ್ತಿನಲ್ಲಿ ಅವರ ಪತ್ನಿ ಆಗಿರಲಿಲ್ಲ, ಇವರು ಹೆಣ್ಣನ ಮೆಚ್ಚಿ ನೋಡೋಕೆ ಹೋದಾಗ ಆಕೆ ಆಡಿದ್ದು ಕೂಡ ಅದೇ ಹಾಡು, ಆಕೆಗೆ ಗೊತ್ತಿಲ್ಲ ಇವರೇ ಅದರ ಸಂಗೀತ ನಿರ್ದೇಶಕರು ಅಂತ. ಆನಂತರ ಮೆಚ್ಚಿ ಮದುವೆ ಆದರು. ಮದುವೆ ಆದ ನಂತರ ಟಿಜಿ ಲಿಂಗಪ್ಪ ಅವರಲ್ಲೇ ಅವರು ವೀಣೆಯನ್ನು ಕೂಡ ಕಲಿತರು. ಆನಂತರ ಪ್ರಖ್ಯಾತ ವೀಣಾ ವಾದಕರಾದರು ಶಾಂತಮ್ಮ ಅವರು. ಆ ರೀತಿ ಅವರು ವೀಣೆ ನುಡಿಸಿದಂತಹ ಆ ಒಂದು ಚಿತ್ರ ಗೀತೆ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರಕ್ಕೆ ಶಾಂತಮ್ಮ ಅವರು ವೀಣೆ ನುಡಿಸಿದ್ದಾರೆ. ಆ ಹಾಡು ಇದು.

ಸಾವಿರದ ಒಂಬೈನೂರ ಐವತ್ತಾರರಿಂದ ಆರಂಭಿಸಿ 1988 ಶಿವ ಮೆಚ್ಚಿದ ಕಣ್ಣಪ್ಪ ಅವರಿಗೆ ಹತ್ತಾರು ಚಿತ್ರಗಳಿಗೆ ಸಂಗೀತವನ್ನು ನೀಡಿ ಕನ್ನಡ ಹಾಗೂ ದಕ್ಷಿಣ ಭಾರತದ ಚಿತ್ರರಸಿಕರ ಮನಗೆದ್ದಂತಹ ಟಿ ಜಿ ಲಿಂಗಪ್ಪ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ, ಬಿ ಆರ್ ಪಂತುಲು ಅವರ ಜೊತೆ, ಅನಂತರ ಕಾಲೇಜು ರಂಗ ಚಿತ್ರದ ಮೂಲಕ ಕೂಡ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸಂಗೀತವನ್ನು ಮೆರೆಸಿದ್ದಾರೆ. ಹಾಗಿರುವಾಗ ಕೆ ಜಿ ಜೇಸುದಾಸ್ ಅವರನ್ನು 1964 ಚಿತ್ರರಂಗದಿ ಕನ್ನಡ ಚಿತ್ರರಂಗದಿ ಒಂದು ಹಾಡನ್ನು ಹಾಡಿಸುವ ಮೂಲಕ ನಮಗೆ ಪರಿಚಯ ಮಾಡಿಕೊಟ್ರು ಟಿ ಜಿ ಲಿಂಗಪ್ಪ ಅವರು.

0: ಇದೀಗ ಚಂದವಳ್ಳಿಯ ತೋಟ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ರೀತಿ ಪ್ರತಿಯೊಂದು ಚಿತ್ರವನ್ನು ಕೂಡ
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:59. ಇನ್ನು ಮುಂದೆ 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ.

ಮಲೆನಾಡು ಪ್ರವಾಸೋದ್ಯಮ ನೀತಿಯ ಕರಡು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಸ್ತಾವಿತ ನೀತಿಯಲ್ಲಿ ಅಳವಡಿಸಬೇಕಾದ ಪ್ರಮುಖ ಅಂಶಗಳು ಪ್ರವಾಸೋದ್ಯಮ ಹೂಡಿಕೆಗೆ ಇರುವ ಅವಕಾಶಗಳು ಹಾಗೂ ಪ್ರಸ್ತುತ ಎದುರಾಗುತ್ತಿರುವ ನಿಯಂತ್ರಣಾತ್ಮಕ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಎಂದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳು ಕಡಲ ತೀರ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣಗಳು, ಪ್ರಕೃತಿ

ಪ್ರವಾಸೋದ್ಯಮ ಸೇರಿದಂತೆ ವೈವಿಧ್ಯಮಯ ಪ್ರವಾಸೋದ್ಯಮ ಸಂಪನ್ಮೂಲಗಳನ್ನು ಹೊಂದಿವೆ. ಈ ಸಾಮರ್ಥ್ಯವನ್ನು ಬಳಸಿಕೊಂಡು ಸ್ಥಳೀಯ ಆರ್ಥಿಕತೆ, ಹೂಡಿಕೆ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಸಂಬಂಧ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀತಿ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 178,600 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 79,134 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜೀವ ಗಾಂಧಿ ವಸತಿ ನಿಗಮದಲ್ಲಿ 2023-24 ಸಾಲಿನಿಂದ 2025-26 ಸಾಲಿನವರೆಗೆ ವಿವಿಧ ವಸತಿ ಯೋಜನೆಗಳಲ್ಲಿ 3,63,002 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 23,334 ಮನೆಗಳು ಪೂರ್ಣಗೊಂಡಿವೆ. 63,317 ಮನೆಗಳ ಕಾಮಗಾರಿ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದು, 2,75,869 ಮನೆಗಳ ಕಾಮಗಾರಿ ಆರಂಭವಾಗಬೇಕಾಗಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2023-24 ಸಾಲಿನಿಂದ ಇಲ್ಲಿಯವರೆಗೆ 92,882 ಮನೆಗಳಿಗೆ ಅನುಮೋದನೆ ದೊರೆತಿದ್ದು, 34,437 ಮನೆಗಳು ಪೂರ್ಣಗೊಂಡಿವೆ. 51,621 ಮನೆಗಳು ಪ್ರಗತಿಯಲ್ಲಿದ್ದು, 9,533 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ರೈತರಿಗೆ ಸೂಕ್ತ ರೀತಿಯಲ್ಲಿ ನೀರಾವರಿ ಒದಗಿಸಲು, ಡೀಸೆಲ್ ಬಳಕೆ ಕಡಿಮೆ ಮಾಡಲು ಮತ್ತು ಸೌರ ವಿದ್ಯುತ್ ಉತ್ಪಾದನೆಯ ಮೂಲಕ ಹೆಚ್ಚುವರಿ ಆದಾಯ ಗಳಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಯೋಜನೆಯ ಮುಂದಿನ ಹಂತದ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಇಲ್ಲಿಯವರೆಗೆ ಪಿಎಂ ಕುಸುಮ್ ಮೂಲಕ 27,00,000 ಹೆಚ್ಚು ಪಂಪ್ಗಳನ್ನು ಸೌರೀಕರಣಗೊಳಿಸಿದೆ ಮತ್ತು ಈ ಕಾರ್ಯಕ್ರಮ 15.8 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸೇರಿಸಿದೆ. ಇದು ಪ್ರತಿ ವರ್ಷ ಸುಮಾರು 806 ಮಿಲಿಯನ್ ಲೀಟರ್ ಡೀಸೆಲ್ ಅನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಸಂಯೋಜಿತ ದೇಶೀಯ ಸೌರ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಕ್ರಮಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ. ಯುವ ಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಒಟ್ಟು ಜನಸಂಖ್ಯೆಯ 1% ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ನೀಡಲು ಸಾಧ್ಯ. ಇಂಥ ಸಂದರ್ಭದಲ್ಲಿ 99% ಜನರು ಖಾಸಗಿ ಅಥವಾ ಸ್ವಂತ ಉದ್ಯೋಗಾವಕಾಶ ಸೃಷ್ಟಿಸಿಕೊಳ್ಳಬೇಕು. ಯುವ ಜನತೆ ಸ್ವ ಉದ್ಯೋಗದತ್ತ ಆಸಕ್ತಿ ವಹಿಸಬೇಕು ಎಂದರು. ಭಾರತ 68 ರಾಷ್ಟಗಳಿಗೆ ಸಾಲ ಕೊಡುವ ಹಂತಕ್ಕೆ ಬೆಳೆದಿದೆ. ವಿದ್ಯುತ್ ಹಾಗೂ ಶೌಚಾಲಯಗಳು ಇಲ್ಲದ ಊರುಗಳಿದ್ದ ಭಾರತದಲ್ಲಿ ಇಂದು ಎಲ್ಲ ಮನೆಗಳಿಗೂ ವಿದ್ಯುತ್ ಹಾಗೂ ಶೌಚಾಲಯ ಕಲ್ಪಿಸಲಾಗಿದೆ ಎಂದರು. ಗದಗ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ವ್ಯತ್ಯಯ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳು ಎದುರಿಸುತ್ತಿರುವ ಹಿನ್ನಡೆಯನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಧ್ಯ ಋತು ಸಂಕಷ್ಟ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಕುರಿತು ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಲು ಉಪಗ್ರಹ ದತ್ತಾಂಶ ಹಾಗೂ ಜಂಟಿ ಕ್ಷೇತ್ರ ಸಮೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂಚೆ ಇಲಾಖೆ ಗ್ರಾಹಕರಿಗೆ ತ್ವರಿತ ಹಾಗೂ ವಿಶ್ವಾಸಾರ್ಹ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ನೂತನ ಅಂಚೆ ಸೇವಾ ಕೇಂದ್ರವನ್ನು ಆರಂಭಿಸಿದೆ. ಈ ಕೇಂದ್ರದ ಮೂಲಕ ಗ್ರಾಹಕರಿಗೆ ಅಗತ್ಯ ಅಂಚೆ ಸೇವೆಗಳು ಮತ್ತಷ್ಟು ಸುಲಭವಾಗಿ ಮತ್ತು ವೇಗವಾಗಿ ದೊರೆಯಲು ಸಹಕಾರಿಯಾಗಿವೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ಗದಗ ನಗರದ ಕುಮಾರವ್ಯಾಸ ವ್ಯಾಪಾರ ಮಳಿಗೆ ಸಂಕೀರ್ಣದಲ್ಲಿ ನೂತನ ಅಂಚೆ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂಚೆ ಇಲಾಖೆ ಇಂದು ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಾಗಿರದೆ ಜನರ ಅಗತ್ಯಗಳಿಗೆ ಸ್ಪಂದಿಸುವ ಸಮಗ್ರ ಸೇವಾ ಸಂಸ್ಥೆಯಾಗಿ ರೂಪಾಂತರಗೊಂಡಿದೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ನಾವೆಲ್ಲರೂ ನಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿ ಆದಾಗ ನಮ್ಮ ಹವ್ಯಾಸಗಳನ್ನ ಮರ್ತು ಬಿಡ್ತೀವಿ. ಆದ್ರೆ ಇಲ್ಲೊಬ್ರು ವೃತ್ತಿ ಮತ್ತೆ ಹವ್ಯಾಸ ಎರಡನ್ನ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಎರಡರಲ್ಲೂ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ವೃತ್ತಿಯಿಂದ ಸಿವಿಲ್ ಇಂಜಿನಿಯರಿಂಗ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಜೊತೆಗೆ ಪ್ರವೃತ್ತಿಯಿಂದ ಒಬ್ಬ ಅದ್ಭುತ ಚಿತ್ರಕಲಾವಿದೆ ಆಗಿರುವ ಸುಷ್ಮಿತಾ ಎಂಬವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇವರ ಕಲಾ ಪ್ರಪಂಚದ ಅನುಭವ ಕುರಿತು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸುಷ್ಮಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು.
0: ಸುಷ್ಮಿತಾ, ನಿಮ್ಮ ಬಗ್ಗೆ ಪುಟ್ಟದಾದ ಪರಿಚಯ ಮಾಡಿಕೊಡಿ ನಮ್ಮ ಕೇಳುಗರಿಗೆ.
1: ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಹಿರಿಯೂರವಳು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ನಾನು ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು MNC ಕಂಪನಿಲಿ, ಬ್ಯಾಂಗ್ಳೂರಲ್ಲಿ. ಅದ್ರ ಜೊತೆಯಲ್ಲಿ ನನ್ನ ಆರ್ಟಿಸ್ಟ್ ಜರ್ನಿನೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
0: ಮೊದಲೇದಾಗಿ ನಾವು ನಿಮ್ಮ ಕಲೆಯ ಬಗ್ಗೆ ಮಾತಾಡೋಣ. ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ ಈ ಚಿತ್ರಕಲೆಯನ್ನ?
1: ಸಿನ್ಸ್ ಫ್ರಮ್ ಚೈಲ್ಡ್ಹುಡ್ ನಾನು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಮೇ ಬಿ ಅರೌಂಡ್ 3-4 ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡಿದ್ದೀನಿ. ಅವಾಗಿಂದ ನಾನು ಡ್ರಾಯಿಂಗ್ ಮಾಡ್ತಾನೆ ಇದ್ದೀನಿ. ಇತ್ತೀಚೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ನನ್ನ ಡ್ರಾಯಿಂಗ್ ಇನ್ನೂ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣೋ ತರ ಬರ್ತಾ ಇದೆ.
0: 3ನೇ ಕ್ಲಾಸಿಂದ ಚಿತ್ರಕಲೆನ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಪ್ರೇರಣೆ ಯಾರು, ಯಾರಿಂದ ಕಲಿತ್ರಿ ಚಿತ್ರಕಲೆನ?
1: ನಾನು ಆಕ್ಚುಲಿ ಎಲ್ಲೂ ಕಲ್ತಿಲ್ಲ, ನನ್ನ ಸ್ವಂತ ಕಲೆ ಇದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಒಂದು ಪುಟ್ ಪುಟಾಣಿ ಚಿಕ್ಕ ಚಿಕ್ಕದಾಗಿರೋ ಡ್ರಾಯಿಂಗ್ಸ್ ನೆಲ್ಲ ಮಾಡ್ತಾ ಇದ್ದೆ. ಅದನ್ನ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೋಡ್ಬಿಟ್ಟು ಗುರುತಿಸಿ, ಇಲ್ಲ ನಿನ್ ಕೈಯಲ್ಲಿ ಮಾಡಕ್ ಆಗುತ್ತೆ, ಏನೋ ಒಂದ್ ಮಾಡ್ತೀಯಾ ಹೇಳಿ ಅವ್ರು ನನಗೆ ಸಖತ್ ಎನ್ಕರೇಜ್ ಮಾಡಿದ್ರು. ನಾನು ಅವಾಗಿಂದ ಒಂದು 3rd-4th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡೆ ಡ್ರಾಯಿಂಗ್ ಮಾಡೋದಕ್ಕೆ. ಅವಾಗ ಏನೋ ಒಂದು ನಾರ್ಮಲ್ ನೇಚರ್ ತರ ಕೆಲವೊಂದು ಬುಕ್ಕಲ್ಲಿ, ಅವಾಗ ಕನ್ನಡ ಇಂಗ್ಲಿಷ್ ಅಲ್ಲೆಲ್ಲ ನಮಗೆ ಒಂದು ಪಿಕ್ಚರ್ ಕೊಟ್ಟಿರ್ತಿದ್ರು, ಕನ್ನಡ ಲೆಸನ್ಸ್, ಇಂಗ್ಲಿಷ್ ಲೆಸನ್ಸ್, ಯಾವ್ದಾದ್ರು ಆಗಿರುವ ಸಬ್ಜೆಕ್ಟ್ಸ್ ಅಲ್ಲಿ ಪಿಕ್ಚರ್ಸ್ ಕೊಟ್ಟಿರ್ತಿದ್ರು. ಆ ಪಿಕ್ಚರ್ ನ ನಾನು ಬುಕ್ ಇಂದ ತಗೊಂಡ್ಬಿಟ್ಟು ಬರೆದು, ಯಾವ್ದು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಇರುತ್ತೆ ಆ ಇನ್ವಿಟೇಷನ್ ಕಾರ್ಡ್ ಹಿಂದೆ ಬರೆಯೋದು, ಇನ್ ಕೆಲವು ಅಂದ್ರೆ ಈ ನೋಟ್ ಬುಕ್ ಹಿಂದೆಗಡೆ ಖಾಲಿ ಇರುತ್ತೆ ಅಲ್ಲಿ ಡ್ರಾಯಿಂಗ್ ಮಾಡೋದು. ಡ್ರಾಯಿಂಗ್ ಮಾಡಿ ನಮ್ಮಲ್ಲಿ ಅದನ್ನ ಅಪ್ರಿಶಿಯೇಟ್ ಮಾಡಿ ಅದನ್ನೆಲ್ಲ ವಾಲ್ ಮೇಲೆಲ್ಲ ಪೇಸ್ಟ್ ಮಾಡ್ತಾ ಇದ್ರು. ಅವಾಗ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಬರಿಬೇಕು ಬರಿಬೇಕು ಇನ್ನಾದ್ರೂ ಬರಿಬೇಕು ಅಂತ ಅನ್ನಿಸ್ತಿತ್ತು.
0: ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ನನ್ಗೆ ಅಂತ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಲಾವಿದ್ರು ಇದ್ರ? ಹೇಗೆ ನಿಮಗೆ ಈ ಕಲೆಯ ಮೇಲೆ ಒಲವು ಬಂತು?
1: ನಮ್ಮನೇಲಿ ಆರ್ಟಿಸ್ಟ್ ಅಂತ ಯಾರು ಇಲ್ಲ, ಬಟ್ ನಾನ್ ಕೇಳ್ಪಟ್ಟಿದ್ದ ಹಾಗೆ ನಮ್ಮ ಮಮ್ಮಿ ಚಿಕ್ಕ ಪುಟ್ಟದಾಗಿ ಡ್ರಾಯಿಂಗ್ಸ್ ಮಾಡ್ತಾ ಇದ್ರಂತೆ ಅವ್ರ ಚೈಲ್ಡ್ಹುಡ್ ಡೇಸ್ ಅಲ್ಲಿ. ಅದನ್ನ ಇವಾಗ್ಲೂ ಅವ್ರ ಒಂದು ರ್ಯಾಕ್ ಅಲ್ಲಿ ಇಟ್ಕೊಂಡಿದ್ದಾರೆ ಚಿಕ್ಕದಾಗಿ ಬರ್ದಿರೋದು. ಮೇ ಬಿ ಅದರಿಂದ ಆದ್ರೂ ಬಂದಿರಬಹುದು. ನನ್ನ ತಾತ ಎಲ್ಲ ಏನಂದ್ರೆ ಗೋಲ್ಡ್ ಸ್ಮಿತ್ ಆಗಿರೋದಕ್ಕೆ ಮೇ ಬಿ ಆ ಕಡೆಯಿಂದಲೂ ನನ್ಗೆ ಕಲೆ ಬಂದಿರಬಹುದೇನೋ ಗೊತ್ತಿಲ್ಲ.
0: ಆದ್ರೆ ನೀವು ಅದನ್ನ ಕಲೆಯನ್ನ ಪೋಷಿಸ್ತಾ ಮುಂದುವರಿತಾ
1: ಇದ್ದೀರಿ.
0: ಓಕೆ, ನೀವು ಮೊದಲಿಗೆ ಬಿಡಿಸಿದಂತಹ ಚಿತ್ರ ಯಾವುದು, ಯಾವ್ದಾದ್ರು ನೆನಪಿದೆಯಾ?
1: ಸ್ಟಾರ್ಟಿಂಗ್ ನಾನು ಚಿಕ್ಕ ಪುಟ್ಟದ್ ಬರ್ದಿನಿ, ಅದರಲ್ಲಿ ಒಂದು ಮಾತ್ರ ನೆನಪಿದೆ, ವಿಜಯಲಕ್ಷ್ಮಿ ಪಾಂಡೆದು ಒಂದು ಪುಟ್ಟದಾಗಿ ರೂಲ್ಡ್ ಶೀಟ್ ಅಲ್ಲೇ ಬರ್ದಿದೆ ಚಿಕ್ಕದಾಗಿ. ಅದನ್ನ ನಮ್ ಡ್ಯಾಡಿ ಏನ್ ಮಾಡಿದ್ರು, ಒಂದು ನೋಟ್ ಬುಕ್ ಹಿಂದಿಂದ ಶೀಟ್ ಬರುತ್ತೆ ಅದ್ರಲ್ಲಿ ಮೇಲೆ ಪೇಸ್ಟ್ ಮಾಡ್ಬಿಟ್ಟು ವಾಲಿಗೆ ಹಾಕಿದ್ರು. ಅದೇ ನನ್ನ ಫಸ್ಟ್ ಪೋರ್ಟ್ರೇಟ್, ನಾನು ಬರ್ದಿದ್ ಪೋರ್ಟ್ರೇಟ್ ಅಂತ, ಪುಟಾಣಿ ಪೋರ್ಟ್ರೇಟ್ ಅಂತ ಬರ್ದಿದ್ದು. ಅದಾದ್ಮೇಲಿಂದ ಅದೇ ತರ ತುಂಬಾ ನನ್ನ ಬೇರೆ ಡ್ರಾಯಿಂಗ್ ಎಲ್ಲ ಬರ್ದಿದ್ದೆ. ಆಮೇಲೆ 10th ಅಲ್ಲಿ ನಾನು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಗೊತ್ತಲ್ಲ, ಅದನ್ ಅದು ಬರ್ದಿದ್ದೆ. ನನ್ಗೆ ಆಕ್ಚುಲಿ 10th ಅಲ್ಲಿ 8th-10th ಒಬ್ರು ಸರ್ ಇದ್ರು, ಅವರು ನನ್ಗೆ ಎನ್ಕರೇಜ್ ಮಾಡ್ತಾ ಇದ್ರು, ಇಲ್ಲ ನಿನ್ ಕೈಲಿ ಆಗುತ್ತೆ ಮಾಡು ಅಂತೇಳಿ. ಕಸದಿಂದ ರಸ ಮಾಡಿದಾಳೆ ಸುಷ್ಮಿತಾ ನೋಡಿ, ಇನ್ವಿಟೇಷನ್ ಕಾರ್ಡ್ ಅಲ್ಲೆಲ್ಲ ಬರ್ದಿದಾಳೆ ಈ ತರ, ನೀವು ಬರೀರಿ.
0: ಅಂದ್ರೆ ನಿಮ್ಗೆ ಶಾಲೆಯಲ್ಲಿ ಕೂಡ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು?
1: Up to 7th ನನಗೆ ಆತರ ಯಾವ್ದೇ ತರ ಗುರುತಿಸಿಲ್ಲ. ನಾನು ಯಾವಾಗ 7th ಕಂಪ್ಲೀಟ್ ಮಾಡಿ 8th ಜಾಯಿನ್ ಆದೆ, ಅಲ್ಲಿ ಒಬ್ರು ಸರ್ ಗುರುತಿಸ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಗೂ ತೋರಿಸ್ತಾ ಇದ್ರು.
0: ಇವಾಗ ಏನ್ ಹೇಳ್ಬೋದು ಅಂದ್ರೆ, ಒಬ್ರು ಶಿಕ್ಷಕರು ಜೀರೋದಿಂದ ಹೀರೋನು ಕೂಡ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿನಿ ಅನ್ನೋದಕ್ಕೆ ನೀವೇ ಕೂಡ ಸಾಕ್ಷಿ ಅಲ್ವಾ?
1: ಹೌದು, ಅವತ್ ಅವ್ರ ಎನ್ಕರೇಜ್ ಮಾಡಿಲ್ಲ ಅಂದಿದ್ರೆ ನಾನ್ ಇವತ್ತು ಅದನ್ನ ಪ್ಯಾಶನ್ ಆಗಿ ತಗೋತಾನೆ ಇರ್ಲಿಲ್ಲ.
0: ಇನ್ನು ಚಿತ್ರಕಲೆಯಲ್ಲಿ ಯಾವೆಲ್ಲ ಟೈಪ್ಸ್ ಇದಾವೆ, ನಾವೆಲ್ಲ ಕೇಳ್ಪಟ್ಟಿರುವಂತೆ ನೀವು ಯೂಸ್ ಮಾಡೋ ಶೀಟ್ಸ್ ಇದೆ, ಕ್ಯಾನ್ವಾಸ್ ಅಂತ ಕರಿತೀರಿ ಅಲ್ವಾ, ಅದನ್ನ ಯೂಸ್ ಮಾಡೋ ಪೆನ್ಸಿಲ್ಸ್, ಎರೇಸರ್ಸ್, ಸಾಕಷ್ಟು ಟೈಪ್ಸ್ ಇದಾವೆ, ಅದ್ರ ಬಗ್ಗೆ ಹೇಳಿ.
1: ಶೀಟ್ಸ್ ಅಂತ ಬಂದ್ರೆ ಶೀಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೀಟ್ಸ್ ಸಿಗುತ್ತೆ ನಮಗೆ, ಅದು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 200 GSM, 150 GSM, 160 GSM ಅಂತೆಲ್ಲ ಇರುತ್ತೆ. ಬಟ್ ನಮ್ಮ ಡ್ರಾಯಿಂಗಿಗೆ ನಾನ್ ಬಂದ್ಬಿಟ್ಟು ಮೇನ್ ಆಗಿ ಚಾರ್ಕೋಲ್ ಡ್ರಾಯಿಂಗ್ಸ್ ನ ಮಾಡ್ತೀನಿ, ಅದು ಬಿಟ್ರೆ ಗ್ರಾಫೈಟ್ ಡ್ರಾಯಿಂಗ್ಸ್ ನ ಮಾಡ್ತೀನಿ. ಇದಕ್ಕೆ ನಮಗೆ 200 GSM ಶೀಟ್ಸ್ ನಮಗೆ ಸ್ಯೂಟ್ ಆಗುತ್ತೆ. ಪೆನ್ಸಿಲ್ಸ್ ಅಂತ ಬಂದ್ರೆ ಚಾರ್ಕೋಲ್ ಡ್ರಾಯಿಂಗ್ಸ್ ಮಾಡಿದ್ರೆ ನಮಗೆ ತುಂಬಾ ಬೇರೆ ಬೇರೆ ತರ ಪೆನ್ಸಿಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಬರೆಯೋದಕ್ಕೆ. ಚಾರ್ಕೋಲ್ ಡ್ರಾಯಿಂಗ್ ಅಲ್ಲಿ ನಮಗೆ 3 ಪೆನ್ಸಿಲ್ ಸಿಗುತ್ತೆ, ಒಂದು ಮೀಡಿಯಂ, ಸಾಫ್ಟ್, ಇನ್ನೊಂದು ಹಾರ್ಡ್ ಪೆನ್ಸಿಲ್. ಈ 3 ಪೆನ್ಸಿಲ್ ಅಲ್ಲೇ ನಾವು ಅಷ್ಟು ಹೈಪರ್ ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ ನ ತಗೋಬರ್ಬೋದು. ಅದೇ ಗ್ರಾಫೈಟ್ ಅಂತ ಬಂದ್ರೆ ನಮಗೆ HB ಇಂದ ಹಿಡಿದು 10 HB, ಇನ್ನೂ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗುತ್ತೆ. ಅಲ್ಲಿ ಅಷ್ಟು ತರ ಪೆನ್ಸಿಲ್ಸ್ ಇರುತ್ತೆ, ಅದರಲ್ಲಿ ನಮಗೆ ಡಿಫ್ರೆಂಟ್

0: ಶೇಡ್ಸ್ ಕೊಡೋದಕ್ಕೂ ಹೆಚ್ ಬಿ ಪೆನ್ಸಿಲ್ಸ್ ಯೂಸ್ ಆಗುತ್ತೆ. ನಾವು ಗ್ರಾಫೈಟ್ ಪೆನ್ಸಿಲ್ಸ್ ಆದರೂ ಯೂಸ್ ಮಾಡ್ಬೋದು, ಚಾರ್ಕೋಲ್ ಪೆನ್ಸಿಲ್ಸ್ ಆದರೂ ಯೂಸ್ ಮಾಡ್ಬೋದು, ಎರಡೂ ಒಂದೇ ತರ ರಿಯಲಿಸಂ ಬಂದೇ ಬರುತ್ತೆ.
1: ಎರೇಸರ್ ಅಂತ ಬಂದ್ರೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎರೇಸರ್ ಸಿಗುತ್ತೆ. ಅದರಲ್ಲಿ ಲೈಕ್ ಮೀಡಿಯಟ್ ಎರೇಸರ್, ಮೆಕ್ಯಾನಿಕಲ್ ಎರೇಸರ್, ಮಾನೋಜಿರೋ ಎರೇಸರ್ ಅಂಡ್ ಸಮಟೈಮ್ಸ್ ನಾವು ನಾರ್ಮಲ್ ಎರೇಸರ್ ಕೂಡ ಯೂಸ್ ಮಾಡ್ತೀವಿ. ನಮ್ಗೆ ಯಾವ್ಯಾವ ಎರೇಸರ್ ನ ಯಾವ್ಯಾವ ತರ ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ನೆಕ್ಸ್ಟ್ ಬ್ಲೆಂಡಿಂಗ್ ಅಂತ ಬಂದ್ರೆ ನಾವು ಬ್ಲೆಂಡಿಂಗ್ ಗೆ ಮೇಕಪ್ ಬ್ರಷರ್, ಬ್ಲೆಂಡಿಂಗ್ ಸ್ಟಂಪ್ಸ್, ಮೇಕಪ್ ಬ್ಲೆಂಡರ್ಸ್, ಕ್ಯೂಟಿಪ್ಸ್, ಟಿಶ್ಯೂಸ್ ಇದೆಲ್ಲ ಯೂಸ್ ಮಾಡ್ತೀವಿ.
2: ಇನ್ನು ಚಿತ್ರಕಲೆ ಅಂದ ತಕ್ಷಣ ನಾವೆಲ್ಲರೂ ಒಂದ್ ಪೇಪರ್ ಮತ್ತೆ ಪೆನ್ಸಿಲ್ ತಗೊಂಡು ಚಿತ್ರ ಬಿಡಿಸಿದಂತ ಅನ್ಕೊಂಡಿರ್ತೀವಿ. ಆದ್ರೆ ಅದ್ರಲ್ಲಿ ಎಷ್ಟೊಂದು ಟೈಪ್ಸ್ ಇದೆ, ಪೆನ್ಸಿಲ್ನ ಲಿಡ್ಗಳಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿರುತ್ತೆ ಅಲ್ವಾ. ನಾವು ಆರ್ಟ್ ಮಾಡುವಾಗ ಸಣ್ಣ ತಪ್ಪುಗಳನ್ನ ಕಲೆಯ ಸೌಂದರ್ಯ ಹಾಳಾಗದಂತೆ ಅದನ್ನ ತಿದ್ದಲು ಬೇರೆ ಬೇರೆ ರೀತಿಯ ಎರೇಸರ್ಗಳು ಹೆಲ್ಪ್ ಆಗುತ್ತೆ. ಹಾಗೆ ಬ್ಲೆಂಡಿಂಗ್ ಬಗ್ಗೆ ತಿಳಿಸ್ಕೊಟ್ರಿ ನೀವು. ಓಕೆ, ಇನ್ನು ನಿಮಗೆ ಇಷ್ಟವಾದಂತ ಚಿತ್ರಕಲಾವಿದ ಯಾರು?
0: ಚಿತ್ರಕಲಾವಿದ ಅಂತ ಅಂದ್ರೆ ನಾನ್ ಮುಂಚೆ ಆಕ್ಚುಲಿ ನನ್ನ ಚೈಲ್ಡ್ಹುಡ್ ಡೇಸ್ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಈ ತರ ಚಿತ್ರಕಲಾವಿದ ಇದಾರೆ, ಡಿಫ್ರೆಂಟ್ ಆರ್ಟಿಸ್ಟ್ ಇದಾರೆ, ಅವ್ರನ್ನ ನಾವು ಇನ್ಸ್ಪೈರ್ ಆಗಿ ತಗೋಬೇಕು, ಈ ತರ ನನಗೆ ಐಡಿಯಾಸ್ ಇರಲಿಲ್ಲ. ಬಟ್ ಇತ್ತೀಚೆಗೆ ನಾನ್ ನೋಡಿರೋದು ಅರುಣ್ ಯೋಗಿರಾಜ್ನ ನೋಡಿ, ನನಗೆ ಯಾವಾಗ ಅವರು ರಾಮ್ಲಲ್ಲಾ ಶಿಲ್ಲೆಯನ್ನ ಕೆತ್ತಿದ್ರು ಅದನ್ನ ನೋಡಿ ಅವ್ರ ಡೆಡಿಕೇಶನ್ ಮತ್ತೆ ಅವರ ತಾಳ್ಮೆ ಇದೆಲ್ಲ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತು. ಈ ತರ ನಾನು ಕೆಲವೊಂದು ಆರ್ಟಿಸ್ಟ್ ಅನ್ನು ನೋಡಿದೀನಿ, ನನಗಿಂತ ಚೆನ್ನಾಗಿ ಡ್ರಾ ಮಾಡೋರು ಇದಾರೆ, ಅವ್ರನ್ನೆಲ್ಲ ನೋಡಿ ಎಲ್ಲರೂ ನನಗೆ ಇನ್ಸ್ಪಿರೇಷನ್. ಒಬ್ಬೊಬ್ರು ಒಂದೊಂದ್ ತರ ಡ್ರಾಯಿಂಗ್ ಮಾಡ್ತಾರೆ, ಒಬ್ಬೊಬ್ರಲ್ಲೂ ಒಂದೊಂದ್ ಕಲಿಯೋದಿರುತ್ತೆ. ಈಗ ನಾನೇ ಬೆಸ್ಟ್ ಅಂತ ಹೇಳ್ಕೊಳಕೆ ಆಗಲ್ಲ.
2: ಅಂದ್ರೆ ಇದು ಸುಶ್ಮಿತ ಹೇಗೆ ಅಂದ್ರೆ ಕಲೆ ಅನ್ನೋದು ನಿರಂತರವಾಗಿರ್ಬೇಕು, ಅದನ್ನ ಎಲ್ಲೂ ಕೂಡ ಸ್ಟಾಪ್ ಮಾಡೋದಾಗದೇ ಇಲ್ಲ ಅಲ್ವಾ?
0: ಹೌದು,
2: ನಿರಂತರವಾಗಿ ಹರಿತಾನೆ ಇರ್ಬೇಕು. ಹೇಗೆ ನೀರ್ ಹರಿತಾ ಇರುತ್ತೋ ಹಾಗೆ ಕಲೆ ಅನ್ನೋದು, ಹಾಗೆ ಕಲಿಕೆ ಅನ್ನೋದು ನಿರಂತರವಾಗಿದ್ರೆ ಮಾತ್ರ ಆದ್ರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.
0: ಹೌದು, ಈಗ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ. ಈಗ ಡ್ರಾಯಿಂಗ್ ಒಂದು ಸ್ಟೇಜ್ ಅಲ್ಲಿ ನೀವು ಕ್ವಿಟ್ ಮಾಡಿದ್ರೆ ಮತ್ತೆ ಅದೊಂಥರ ಆರ್ಟ್ ಬ್ಲಾಕ್ ಆದಂಗ ಆಗುತ್ತೆ. ಆರ್ಟ್ ಬ್ಲಾಕ್ ಅಂತ ಅಂದ್ರೆ ನಿಮ್ಗೆ ತಲೆನೇ ಓಡಲ್ಲ, ಎಲ್ಲಿಂದ ಶುರು ಮಾಡ್ಬೇಕು ಎಲ್ಲಿಗೆ ಎಂಡ್ ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಸೊ ನಾನ್ ಏನ್ ಸಜೆಸ್ಟ್ ಮಾಡ್ತೀನಿ ಬೇರೆಯವ್ರಿಗೆ ಅಂದ್ರೆ, ಅಟ್ಲೀಸ್ಟ್ ಡೈಲಿ ಏನಾದ್ರೂ ಒಂದ್ ಸ್ಕೆಚ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಜಸ್ಟ್ ರಫ್ ಸ್ಕೆಚ್ ನ ರಫ್ ಬುಕ್ ಅಲ್ಲಿ ಅಥವಾ ಅವ್ರ ವರ್ಕ್ ಬುಕ್ ಅಲ್ಲಿ ಡ್ರಾ ಮಾಡ್ತಾನೆ ಇದ್ರೆ ನಮ್ ಪ್ರಾಕ್ಟೀಸ್ ನಮ್ ಕೈ ಬಿಟ್ಟು ಹೋಗಲ್ಲ. ಆಕ್ಚುಲಿ
2: ಹಾಬೀಸ್ ಮರಿಬೇಡ್ರಿ, ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇದ್ರಿ.
0: ಹಾಬೀಸ್ ಏನಕ್ ಬಿಡಬಾರ್ದು ಅಂತ ಅಂದ್ರೆ, ಈಗ ಪ್ರೊಫೆಷನಲ್ ಆಗಿ ಏನಾದ್ರೂ ನಾವು ಕುಗ್ಗೋದ್ರೆ ಅಟ್ಲೀಸ್ಟ್ ನಮ್ಮ ಹಾಬಿ ಆದ್ರೂ ಕೈ ಎತ್ತತೆ. ಎಲ್ಲಾನು ಕೆಲ್ಸ ಇತ್ತೀಚೆಗೆ ನೀವು ನೋಡ್ತಿರೋ ಪ್ರಕಾರ ಎಲ್ಲಾ ಐಟಿ ಕಂಪನಿಲಿ ಎಲ್ರಿಗೂ ಕೆಲ್ಸ ಇರಲ್ಲ, ಕೆಲವೊಂದ್ ಸರಿ ಅವ್ರು ಕೆಲ್ಸನ ತೆಗಿತಾರೆ. ಅಂತ ಸಮಯದಲ್ಲಿ ನಮ್ಗೇನೂ ಗೊತ್ತಿಲ್ಲ ಅಂತ ಕುಗ್ಗಿ ಹೋಗೋ ಬದ್ಲು ನಮ್ಮ ಪ್ಯಾಷನ್ ನಾವು ತಗೊಂಡೋಗ್ಬೋದು. ಆ ಪ್ಯಾಷನ್ ಇವಾಗಿಂದಲೇ ತಗೊಂಡೋದ್ರೆ ಅಂತ ಸ್ಟೇಜ್ ಅಲ್ಲಿ ಮೇ ಬಿ ಹೆಲ್ಪ್ ಆಗ್ಬಹುದು.
2: ಅಂದ್ರೆ ಪ್ಯಾಷನ್ ನ ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋದು ಕೂಡ
0: ಸುಲಭ ಆಗುತ್ತೆ.
2: ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಎಂಎನ್ಸಿ ಕಂಪನಿಗಳಿಂದ ಯಾರನ್ನ ಯಾವಾಗ
0: ತೆಗಿತಾರೆ ಅಂತ ಹೇಳಕ್ ಬರಲ್ಲ. ಏನೇ ಟ್ಯಾಲೆಂಟ್ ಇದ್ರು ಏನೇ ಇದ್ರು ಕೆಲವೊಂದ್ ಸರಿ ಈ ತರ ಸಿಚುಯೇಷನ್ ರೀಸೆಂಟ್ ಆಗೂ ನೋಡಿದೀವಿ. ಈ ತರ ಇದ್ದಾಗ ಏನ್ ಮಾಡೋದು ಅಂತ ಅವ್ರಿಗೆ ದಿಕ್ಕೇ ತೋಚಲ್ಲ. ಆ ಸಂದರ್ಭ ಯಾರಿಗೂ ಮಕ್ಕಳಿಗೂ ಬರಬಾರದು. ಅದಕ್ಕೆ ಇತ್ತೀಚಿನ ಯಾರು ಪೇರೆಂಟ್ಸ್ ಇದೆ ಏನಾದ್ರೂ ಒಂದು ಕೋರ್ಸ್ ಅಥವಾ ಏನಾದ್ರೂ ಒಂದು ಆರ್ಟ್ ಕಲೆ ಏನೇ ಒಂದು ಕಲ್ಸಿದ್ರೆ ಆ ಕಲೆಯಿಂದ ಅರ್ನ್ ಮಾಡೋ ತರ ಕಲ್ತ್ಕೋಬೇಕೇ ಹೊರತು ಆ ಕಲೆನ ಸುಮ್ನೆ ಏನೋ ಒಂದ್ ಮಾಡ್ತೀನಿ ಅನ್ನೋದಿರಬಾರದು.
2: ಅದರಿಂದ ಬದುಕನ್ನ
0: ರೂಪಿಸ್ಕೊಳ್ಬೇಕು, ಹೌದು, ಕಲ್ತ್ಕೋಬೇಕು. ಹೌದು, ಆ ತರ ಇರೋ ಅಂತ ಒಂದು ಕಲೆನ ನಾವ್ ಯಾವಾಗ್ಲೂ ಪ್ರೊಫೆಷನ್ ಜೊತೆ ಪ್ಯಾಷನ್ ಜೊತೆಲಿ ತಗೊಂಡ್ ಹೋಗ್ಬೇಕು ಅಂತ ನನ್ಗೆ.
2: ನೀವು ಏನ್ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ ಪೋಷಕರು ಕೂಡ ಇದಕ್ಕೆ ಎನ್ಕರೇಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಸಾಕಷ್ಟು ಪೋಷಕರು ಏನ್ ಮಾಡ್ತಾರೆ ಅಂದ್ರೆ, ಸುಶ್ಮಿತಾ ನೀನು ಬರೀ ಓದು ಅಷ್ಟೇ, ಎಜುಕೇಶನ್ ಕಂಟಿನ್ಯೂ ಮಾಡಿ, ಕಲೆ ಬಗ್ಗೆ ಸಾಕಷ್ಟು ಪೋಷಕರು ಅದ್ರ ಬಗ್ಗೆ
0: ಗಮನ ಕೊಡಲ್ಲ. ಹೌದು, ಈ ಇದಕ್ಕೇನ್ ಹೇಳ್ತೀನಿ ಅಂದ್ರೆ, ಒಂದ್ ನಮ್ಮ ಮಮ್ಮಿ ಡ್ಯಾಡಿ ಆಕ್ಚುಲಿ ಅವರು ಸಪೋರ್ಟ್ ಮಾಡ್ತಾ ಇದ್ರು ನನ್ಗೆ, ಪ್ರತಿಯೊಂದ್ರಲ್ಲೂ ಅವ್ರು ಸಪೋರ್ಟ್ ಮಾಡ್ತಿದ್ರು, ಇವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ತಿದ್ರು ನಮ್ ಡ್ಯಾಡಿ ಅಂದ್ರೆ, ಒಂದು ಕಲರ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತಂದು ಕೊಡೋದು, ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪೆನ್ಸಿಲ್ಸ್ ಕೊಡೋದು. ಸೊ ನನ್ಗೆ ಏನಾಗ್ತಿತ್ತು ಅವಾಗ, ವಾವ್ ಏನೋ ತಂದ್ಕೊಟ್ಟಿದ್ದಾರೆ, ಇನ್ನೊಂದ್ ಮಾಡೋಣ, ಈ ಡ್ರಾಯಿಂಗ್ ಟ್ರೈ ಮಾಡೋಣ, ಈ ಪೇಂಟಿಂಗ್ ನ ಟ್ರೈ ಮಾಡೋಣ ಅಂತ ಹೊಸದಾಗಿ ನಾನೇನಾದ್ರು ಟ್ರೈ ಮಾಡ್ಬೇಕು ಅಂತ ನನ್ನಲ್ಲಿ ಮನಸ್ಸಲ್ಲಿ ಛಲ ಅಥವಾ ಏನೋ ಆಸಕ್ತಿ ಅಂತ ಅನ್ಬೋದು ಬರ್ತಾ ಇತ್ತು. ನಮ್ಮ ಮಮ್ಮಿನೂ ಅಷ್ಟೇ, ನಾ ಏನ್ ಮಾಡಿದ್ರು ಏನಾದ್ರೂ ಮಾಡು, ನಾ ಇರ್ತೀನಿ ಜೊತೆಲಿ ಅಂತ ಎನ್ಕರೇಜ್ ಮಾಡ್ತಿದ್ರು. ಬೆಂಬಲ ಹೌದು ಅವ್ರು ಕೊಡ್ತಾನೆ. ಆದ್ರೆ ಒಂದ್ ಎಕ್ಸ್ಟೆಂಟ್ ಅಲ್ಲಿ ನಾನೇನ್ ಮಾಡಿದೆ, ನಾನು ಡ್ರಾಯಿಂಗ್ ಡಿಪ್ಲೊಮಾ ಮಾಡ್ತೀನಿ ಅಥವಾ ಫೈನ್ ಆರ್ಟ್ ಕೋರ್ಸಿಗೆ ಸೇರ್ಕೋತೀನಿ ಅಂತಂದೆ. ಅವಾಗ ಏನಂದ್ರೆ ಅವಾಗಿನ ಸಿಚುಯೇಷನ್ ಅಲ್ಲಿ ಅವ್ರಿಗೆ ಏನಾದ್ಬಿಡ್ತು, ಓಕೆ ಕಲೆಗೆ ಬೆಲೆ ಇಲ್ಲ ಈ ಜಗತ್ತಲ್ಲಿ ಅನ್ನೋ ಒಂದು ಫೀಲ್ ಅಲ್ಲಿ, ಇಲ್ಲ ನೀನು ಒಂದೇನೋ ಡಿಗ್ರಿ

0: ಮಾಡ್ಕೋ, ಆಮೇಲೆ ಮುಂದೆ ನೀನು ಬೇಕಂದ್ರೆ ನೀನ್ ಹೆಂಗೆ ನಿನ್ನ ಇಷ್ಟದಂಗೆ ಮಾಡುಂತ. ಅವ್ರು ಹೇಳಿದ ಪ್ರಕಾರ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡು ಎಂ ಟೆಕ್ ಮಾಡ್ಕೊಂಡೆ. ಅವ್ರು ಹೇಳಿದ ಪ್ರಕಾರ ನಾನು ಪೇರೆಂಟ್ಸ್ ಆಸೆ ಅಂತೆ ಇಂಜಿನಿಯರ್ ಆದೆ. ಅದ್ರ ಜೊತೆ ನನ್ನ ಪ್ಯಾಷನ್ ಆಸೆ ಅಂತೆ ನನ್ನ ಪ್ಯಾಷನ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
1: ನೀವು ಹೇಳ್ತಾ ಇದ್ರೆ ಚಿತ್ರಕಲೆಯಲ್ಲಿ ಸಾಕಷ್ಟು ಯಾವೆಲ್ಲ ಟೈಪ್ಸ್ ಇದಾವೆ, ಹಾಗೇನೆ ಒಂದು ಪೆನ್ಸಿಲ್ ಇಂದ ಕೂಡ ನೀವೆಲ್ಲ ಶೀಟ್ಸ್ ಆಗಿರ್ಬೋದು ಪ್ರತಿಯೊಂದು ಮಾತಿನ ನೀಡಿದ್ರೆ ಒಂದು ಆರ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ, ನೀವು ಎಷ್ಟು ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ಅದಕ್ಕೆ?
0: ಒಂದ್ ಆರ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ದ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಪೇಪರ್. ಈಗ ನಾವ್ ಯಾವ ಪೇಪರ್ ಸೈಜ್ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. A5 ಸೈಜ್ ಇದೆ, A4 ಸೈಜ್ ಇದೆ, A3 ಸೈಜ್ ಇದೆ. ನಾನ್ ಇಷ್ಟು ಸೈಜ್ ಅಪ್ ಟು A3 ಸೈಜ್ ವರ್ಗೂ ಡ್ರಾ ಮಾಡ್ತೀನಿ. ಇನ್ನು ದೊಡ್ಡ ದೊಡ್ಡ ಆರ್ಟ್ ದೊಡ್ಡ ದೊಡ್ಡ ಸೈಜಸ್ ತಗೋತಾರೆ, A0 ಸೈಜ್, A1, A2 ಎಲ್ಲಾ ಸೈಜಸ್ ತಗೋತಾರೆ. ಬಟ್ ನಾವು ಒಂದು ಮಿನಿಮಮ್ ಅಂತ ಅಂದ್ರೆ ಮಿನಿಮಮ್ ಟೈಮ್ ಅಂದ್ರೆ ಈಗ A5 ಸೈಜ್ ಅಂದ್ರೆ ಮಿನಿಮಮ್ 4 hours ಬೇಕಾಗುತ್ತೆ. ನಾವು ಅಷ್ಟು ರಿಯಲಿಸ್ಟಿಕ್ ಆಗ್ತಾರೆ. ಅದಕ್ಕೆ ನಾವು ಚೂಸ್ ಮಾಡೋ ಪಿಕ್ಚರ್ ಕೂಡ ಮ್ಯಾಟರ್ ಆಗುತ್ತೆ. ಯಾವ ತರ ಪಿಕ್ಚರ್ ನ ಚೂಸ್ ಮಾಡ್ತೀವಿ, ಎಷ್ಟು ರಿಯಲಿಸಂ ನಾವು ಅದರಲ್ಲಿ ತರ್ತಿ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಓಕೆ, ನೀವಿನ್ನು ಯಾವ ಕಂಟೆಂಟ್ ಮೇಲೆ ಹೆಚ್ಚಾಗಿ ಚಿತ್ರ ಬಿಡಿಸೋದಕ್ಕೆ ಇಷ್ಟಪಡ್ತೀರಾ?
0: ನಾನು ಜಾಸ್ತಿ ಟ್ರೈ ಮಾಡೋದು ದೇವರುಗಳು, ಲೈಕ್ ಆಮೇಲೆ ತುಂಬಾ ಝೂಮ್ಡ್ ವ್ಯೂ ಇರೋ ತರ ಫೇಸ್ ಆಗಿರ್ಬೋದು, ಪೋರ್ಟ್ರೇಟ್ಸ್ ಆಗಿರ್ಬೋದು. ಈ ಇತ್ತೀಚೆಗೆ ಕಮರ್ಷಿಯಲ್ ಪೋರ್ಟ್ರೇಟ್ಸ್ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಷ್ಟ.
1: ಇನ್ನು ಈ ಆಫೀಸ್ ವರ್ಕ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರೆ MNC ಕಂಪನಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಿ, ಆಫೀಸ್ ವರ್ಕ್, ಆರ್ಟ್ ವರ್ಕ್, ಹಾಗೆ ಮನೆ ಜವಾಬ್ದಾರಿ ಹೇಗೆ ನಿಭಾಯಿಸ್ತಾ ಇದ್ದೀರಿ?
0: ಇದು ಆಕ್ಚುಲಿ ನಾನು ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನಂದ್ರೆ ನಾನು ವರ್ಕ್ ಮಾಡುವಾಗ ನಮ್ಮ ಮಮ್ಮಿ ನನ್ನ ಪಾಪನ ನೋಡ್ಕೋತಾರೆ. ನನ್ಗೆ ಆಕ್ಚುಲಿ 6 months ಬೇಬಿ ಇದೆ. ಆ ಟೈಮ್ ಅಲ್ಲಿ ನಮ್ಮ ಮಮ್ಮಿ ಬೇಬಿ ನೋಡ್ಕೋತಾರೆ, ನಾನು ಮಿಡಲ್ ಅಲ್ಲಿ ಬಂದ್ಬಿಟ್ಟು ಫೀಡ್ ಮಾಡಿ ಮಗುಗೆ ವರ್ಕ್ ಮಾಡ್ತೀನಿ. ಸಾಟರ್ಡೆ ಸಂಡೇಸ್ ಯಾವಾಗ ನನಗೆ ಟೈಮ್ ಸಿಗುತ್ತೆ ಆ ಟೈಮ್ ಅಲ್ಲಿ ನಾನು ನನ್ನ ಡ್ರಾಯಿಂಗ್ಸ್ ನ ಮಾಡ್ತೀನಿ. ಅವಾಗ್ಲೂ ನಮ್ಮ ಮಮ್ಮಿ ನೋಡ್ಕೋತಾರೆ, ಈ ತಲೆ ಕಟ್ಸ್ಕೋಬೇಡ, ನೀನ್ ವರ್ಕ್ ಮಾಡು, ನಿಂದೇನಿದೆ ನೋಡ್ಕೋತೀನಿ ಪಾಪುನ ಅಂತ ಹೇಳ್ತಾರೆ. ನಿನ್ನ ಏನಿದೆ ನಿನ್ನ ಡ್ರೀಮ್ ಅದಕ್ಕೆ ನಾನು ಬೆನ್ನಾಗಿ ನಿಂತಿರ್ತೀನಿ ಅಂತ ಹೇಳ್ತಾರೆ. ಅವ್ರೊಬ್ರೆ ಅಂತಲ್ಲ, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನನಗೆ. ಏನೇ ಒಂದಾಗಿರ್ಬೋದು, ನನಗೆ ಈ ತರದ್ ಬೇಕು ಪೆನ್ಸಿಲ್ಸು, ನಮ್ ಡ್ಯಾಡಿನೂ ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ, ಅವರಿಬ್ರು ನನ್ಗೆ ಎಲ್ಲಾದ್ರಲ್ಲೂ ಎನ್ಕರೇಜ್ ಮಾಡ್ತಾರೆ. ನನ್ನ ತಂಗಿನೂ ಅಷ್ಟೇ, ಅವಳು ಅಷ್ಟೇ ಸಪೋರ್ಟ್ ಮಾಡ್ತಾಳೆ. ಏನೇ ಒಂದು ನಾನು ಕುಗ್ಗೋದ್ರೆ ಯಾವತ್ತಾದ್ರೂ ಅವಳು ನನಗೆ ಧೈರ್ಯ ಹೇಳಿ ಇಲ್ಲ ನಿನ್ ಕೈಲಿ ಆಗುತ್ತೆ ಮಾಡು ಅಂತ ಹೇಳೋದೇ ನನ್ನ ತಂಗಿ.
1: ನಾವು ಸಾಕಷ್ಟು ಮಹಿಳೆಯರನ್ನ ನೋಡಿರ್ತೀವಿ ಸುಶ್ಮಿತಾ, ಮಗು ಆದ್ಮೇಲೆ ಅವರೆಲ್ಲ ಕೆರಿಯರ್ ಇಂದ ಬ್ರೇಕ್ ತಗೋತಾರೆ, ಹಾಗೇನೆ ಎಲ್ಲಾ ಮನೆಗಳಲ್ಲಿ ಕೂಡ ಸಪೋರ್ಟ್ ಸಿಗೋದಿಲ್ಲ ಸಾಧನೆ ಮಾಡೋದಕ್ಕೆ. ಮಗು ಆದ್ಮೇಲೆ ಎಲ್ಲಾ ಟೈಮ್ ಅನ್ನ ಮಗುವಿಗಾಗಿ ಇಡ್ಬೇಕು ಅಂತಾನೆ ಹೇಳ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನಿಮಗೆ ಸದಾ ಬೆಂಬಲಕ್ಕೆ ನಿಂತಿದ್ದಾರೆ, ನಿಮ್ಮ ಕನಸನ್ನ ಸಾಕಾರಗೊಳಿಸಿದ್ದಕ್ಕೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಲ್ವಾ?
0: ಫ್ಯಾಮಿಲಿ ಸಪೋರ್ಟ್ ಇದೆಲ್ಲ ಸಾಧ್ಯ ಆಗುತ್ತೆ. ಅದರ ಜೊತೆಲಿ ನಮ್ಗೆ ಛಲ ಇರ್ಬೇಕು. ಇಲ್ಲ ನಾವೇನಾದ್ರೂ ಒಂದ್ ಮಾಡೇ ಮಾಡ್ತೀವಿ ಅಂತ ಛಲ ಇದ್ರೆ ಯಾವ್ದು ನಮಗೆ ಕಷ್ಟ ಅಂತ ಅನ್ಸಲ್ಲ. ನನ್ಗೂ ಕೆಲವೊಂದ್ಸರಿ ಅನ್ಸುತ್ತೆ ನಾನು ನಮ್ ಬೇಬಿಗ್ ಟೈಮ್ ಕೊಡ್ತಾ ಇಲ್ವೇನೋ ಅಂತ. ಬಟ್ ಇಲ್ಲ, ಆ ಟೈಮ್ ಕೊಡ್ಬೇಕು ಅಂತೇಳಿ ಕೆಲವೊಂದ್ಸರಿ ಫ್ರೀ ಮಾಡ್ಕೊಂಡು ಬೇಬಿಗೂ ಟೈಮ್ ಕೊಟ್ಕೊಂಡು ನನ್ನ ಡ್ರಾಯಿಂಗಿಗೂ ಟೈಮ್ ಕೊಟ್ಕೊಂಡು ವರ್ಕ್ ಮಾಡ್ತೀನಿ. ಇದೆಲ್ಲ ಮನೆಯಲ್ಲಿ ಅವ್ರ ಸಪೋರ್ಟ್ ಇರೋದಕ್ಕೆ ನಾನು ಇಷ್ಟೆಲ್ಲ ಮಾಡೋದಕ್ ಸಾಧ್ಯ. ಯಾವ ಸಪೋರ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಬಹುದು.
1: ಅಂದ್ರೆ ಬೆಂಬಲನೇ ನೀಡ್ದಾ ಇದ್ರೆ ನಮ್ಮ ಕಲೆಗೆ ಪ್ರೋತ್ಸಾಹನೇ ನೀಡ್ದಲೇ ಇದೆ, ಅದು ಖಂಡಿತ ಅದಲ್ಲೇ ಚಿಗುರು
0: ಕಿತ್ತಾಕ್ದಂಗಾಗುತ್ತೆ ಕುಡಿನ ಅಷ್ಟೇ. ಹೌದು.
1: ಓಕೆ, ಇನ್ನು ಹವ್ಯಾಸಕ್ಕಾಗಿ ಚಿತ್ರ ಬಿಡಿಸೋದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ಬಟ್ ಮುಂದಿನ ದಿನಗಳಲ್ಲಿ ಇದನ್ನೇ ವೃತ್ತಿಯಾಗಿ ಮಾಡ್ಬೇಕಂತ ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ದೀರಾ?
0: ಈಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನ್ನ ಡ್ರಾಯಿಂಗ್ಸ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಕೆಲವು ಆರ್ಡರ್ಸ್ ಬರ್ತಾ ಇದೆ. ಸೊ ಆಲ್ರೆಡಿ ಪ್ರೊಫೆಷನ್ ಆಗಿ ಒಂದ್ ಕಡೆಯಿಂದ ತಗೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಒಳ್ಳೆ ಡ್ರಾಯಿಂಗ್ಸ್ ಮಾಡ್ಬೇಕು, ಕ್ಲಾಸಸ್ ಮಾಡ್ಬೇಕು, ಈ ತರ ಎಲ್ಲ ಐಡಿಯಾಸ್ ಇದೆ, ಸ್ಟಾರ್ಟ್ ಮಾಡ್ಬೇಕು.
1: ಸಾಮಾನ್ಯವಾಗಿ ಈ ಚಿತ್ರಕಲಾವಿದರು ಆರ್ಟ್ ಗ್ಯಾಲರಿಗಳಲ್ಲಿ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರಲ್ವಾ, ನೀವು ಸಹ ನಿಮ್ಮ ಚಿತ್ರಕಲೆಗಳನ್ನ ಎಲ್ಲಾದ್ರೂ ಪ್ರದರ್ಶನ ಮಾಡಿದ್ದೀರಾ?
0: ನಾನು ಆಕ್ಚುಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ರೀಸೆಂಟ್ ಆಗಿ. ಬಟ್ ನನ್ಗೆ ಬೇಬಿ ಇರೋದ್ರಿಂದ ನನ್ಗದ್ ಮಾಡೋದಕ್ ಆಗ್ಲಿಲ್ಲ. ಬಟ್ ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀನಿ. ಅದಕ್ಕೆ ಕೆಲವೊಂದು ಸೈಟ್ಸ್ ಇದೆ ಪ್ರೊಫೆಷನಲ್ ಅಂದ್ರೆ, ಕೆಲವೊಂದು ಸೈಟ್ಸ್ ಇದೆ ಆನ್ಲೈನ್ ಸೈಟ್ಸ್ ಅಲ್ಲ, ಅಲ್ಲಿ ನಾವು ನಮ್ಮ ಡ್ರಾಯಿಂಗ್ಸ್ ನ ಅಪ್ಲೋಡ್ ಮಾಡ್ಬೋದು. ಕೆಲವರು ಅಲ್ಲಿಂದಲೂ ಬೈ ಮಾಡೋರು ಇರ್ತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂತ ಬಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ಎಲ್ಲ ಇದೆ. ಇಲ್ಲಿ ನಮ್ಮ ಕಲೆನ ನಾವು ಪ್ರದರ್ಶನ ಮಾಡಬಹುದು.
1: ಅಂದ್ರೆ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮ ಕಲೆನ ಜನರಿಗೆ ತಲುಪಿಸಬಹುದು.
0: ಹೌದು ಹೌದು. ಪಬ್ಲಿಕ್ ಅಂತ ಬಂದ್ಬಿಟ್ರೆ ನಾವು ಆರ್ಟ್ ಗ್ಯಾಲರಿನೇ ಚೂಸ್ ಮಾಡ್ಕೋಬೇಕು. ಕೆಲವೊಂದು ಮೇಳಗಳಲ್ಲೆಲ್ಲ ನಮಗೆ ಪರ್ಮಿಷನ್ ಕೊಡ್ತಾರೆ, ಅಂತ ಕಡೆ ಹೋಗ್ಬಿಟ್ಟು ನಮ್ಮ ಚಿತ್ರಕಲೆನ ಪ್ರದರ್ಶನ ಮಾಡಬಹುದು, ಬೋತ್ ಆನ್ಲೈನ್, ಕಮರ್ಷಿಯಲ್, ಪಬ್ಲಿಕ್ ಅಂತ. ಸೊ ನಾವೆಲ್ಲ ಕಡೆನೂ ನಮ್ಮ ಕಲೆನ ಪ್ರದರ್ಶನ

0: ಮಾಡಬಹುದು.
1: ಓಕೆ, ಏನು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಹೆಚ್ಚು ಜನರನ್ನ ನಿಮ್ಮ ಕಲೆಯ ಮೂಲಕ ಕನೆಕ್ಟ್ ಆಗಬಹುದು ಅಂತ ಅನಿಸ್ತಾ ಇದೆಯಾ ನಿಮ್ಗೆ?
2: ಹೌದು, ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಕೋಸ್ಕರ ಡೈಲಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ನನ್ನ ಡ್ರಾಯಿಂಗ್ ವಿಡಿಯೋಸ್, ಡ್ರಾಯಿಂಗ್ ಪ್ರೋಸೆಸ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ಜನರಿಗೂ ಇಷ್ಟ ಆಗ್ತಿದೆ, ಅಲ್ಲಿಂದ ನನಗೆ ತುಂಬಾ ಕಮಿಷನ್ ಆರ್ಡರ್ಸ್ ಬರ್ತಾ ಇದೆ. ಸೊ ನಾನು ಬೆಳಿತಿದ್ದೀನಿ, ಜೊತೆಲಿ ಅವರಿಗೂ ಹೆಲ್ಪ್ ಆಗೋ ತರ ನನ್ನ ಅವ್ರ ಬಜೆಟ್ಗೆ ಎಷ್ಟು ನಾನು ಯಾವ ತರ ಡ್ರಾಯಿಂಗ್ ಮಾಡಬಹುದು, ಒಳ್ಳೆ ಡ್ರಾಯಿಂಗ್ ಅವ್ರ ಬಜೆಟ್ಗೆ ನಾನು ಒಳ್ಳೆ ಡ್ರಾಯಿಂಗ್ಸ್ ನ ಕೊಡ್ಬೋದಲ್ವಾ, ಆ ತರ ನಾನು ಮಾಡ್ತಾ ಇದ್ದೀನಿ. ಪಬ್ಲಿಕ್ಗೆಲ್ಲ ಈಸಿಯಾಗಿ ಕನೆಕ್ಟ್ ಆಗೋ ತರ ನನ್ನ ಆರ್ಟ್ ವರ್ಕ್ಸ್ ನೆಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ.
1: ಅಪ್ಲೋಡ್ ಮಾಡ್ತಾ ಇದೀರಿ, ಹಾಗೆ ಸಾಕಷ್ಟು ಕಮಿಷನ್ ಆರ್ಡರ್ಸ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದೀರಿ. ಇನ್ನು ಸಾಕಷ್ಟು ಜನ ನೀವು ಚಿತ್ರ ಬಿಡಿಸೋದನ್ನ, ಹಾಗೇನೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅವೈಲಬಲ್ ಇರೋದಕ್ಕೆ ಆ ಕಲೆಯನ್ನ ಎಲ್ಲರೂ ನೋಡಿರ್ತಾರೆ. ನಿಮ್ಮ ಹತ್ರ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಕ್ಲಾಸಸ್ ಏನಾದ್ರೂ ಮಾಡ್ತಾ ಇದ್ದೀರಾ?
2: ಅಕ್ಕಪಕ್ಕದ ಮನೆಯಿಂದ ಕೆಲವು ಮಕ್ಕಳುಗಳು ಬರ್ತಾರೆ, ಜಸ್ಟ್ ಅವರಿಗೆ ಏನ್ ಗೊತ್ತೋ ಅದನ್ನ ಚಿಕ್ಕಪುಟ್ಟದಾಗಿ ಹೇಳ್ಕೊಡ್ತಾ ಇದೀನಿ. ಬಟ್ ಮುಂದಿನ ದಿನಗಳಲ್ಲಿ ನಾನು ಒಂದು ಕ್ಲಾಸಸ್ ತರ ಮಾಡ್ಬೇಕು ಅಂತ ಐಡಿಯಾ ಇದೆ ನನಗೆ. ಆನ್ಲೈನ್ ಕ್ಲಾಸಸ್ ಆಗ್ಬಹುದು, ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ಮಕ್ಳಿಗೆ ರೀಚ್ ಆಗುತ್ತೆ. ಅವಾಗ ಮಕ್ಳು ಕಲಿಯೋದಕ್ಕೆ ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರೆ ದೂರ ದೂರ, ಆನ್ಲೈನ್ ಅಲ್ಲ ಸರ್ಚ್ ಮಾಡ್ತಾರೆ, ಒಳ್ಳೆ ಟೀಚರ್ಸ್ ಸಿಗಲ್ಲ. ಸೊ ಮೇ ಬಿ ಕಡೆಯಿಂದ ನಾನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಬೋದು ಅಂತ ನನ್ಗೆ ಆಸೆ ಇದೆ, ಮಾಡ್ಬೇಕು ಅಂದಲ್ಲ.
1: ಇನ್ನು ನೀವು ಮುಂದಿನ ದಿನಗಳಲ್ಲಿ ಆರಂಭಿಸಲಿರುವ ಚಿತ್ರಕಲಾ ತರಗತಿಗಳು ನೂರಾರು ಹೊಸ ಪ್ರತಿಭೆಗಳನ್ನ ಬೆಳೆಸಲಿ. ಇಂದಿನ ಡಿಜಿಟಲ್ ಜಗತ್ನಲ್ಲಿ ಮಕ್ಕಳಿಗಿಂತಹ ನೈಜ ಕಲೆಯ ತರಬೇತಿ ಅತ್ಯಂತ ಅಗತ್ಯ ಅಂತ ಅನ್ಸುತ್ತೆ. ನಿಮ್ಮ ಹೊಸ ಹಾದಿಯ ಪಯಣ ಆದಷ್ಟು ಬೇಗ ಶುರುವಾಗ್ಲಿ. ಹಾಗೆ ನೀವು ಹೇಳ್ರಿ, ಇತ್ತೀಚೆಗೆ ಡ್ರಾಯಿಂಗ್ ಕ್ಲಾಸ್ ನ ಸೇರಿದ್ದೀನಿ ಅಂತ, ಅದ್ರ ಬಗ್ಗೆ ಹೇಳಿ.
2: ನಾನು ಹಿಂಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ಒಂದು ಕ್ಲಾಸ್ ಬಗ್ಗೆ ನೋಡಿದೆ, ನನ್ನ ಬೇಬಿಗೆ 3 ಮಂತ್ಸ್ ಇತ್ತು. ಸೊ ನಾನು ಈ ಮೆಟರ್ನಿಟಿ ಲೀವ್ ನ ಏನು ವೇಸ್ಟ್ ಯಾಕೆ ಮಾಡೋದು, ಪಾಪು ಮಲಗಿರೋ ಟೈಮಲ್ಲಿ ಯಾಕೆ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಅಂತೇಳಿ ಏನಾದರೂ ಕಲಿಬೇಕು ಅನಿಸ್ತಿತ್ತು. ಸೊ ಹೀಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ನಾನೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ನ ನೋಡಿದೆ, ಅಲ್ಲಿ ಮೆನ್ಷನ್ ಮಾಡಿದ್ರು 2 ಮಂತ್ಸಲ್ಲಿ ಹೈಪರ್ ರಿಯಲಿಸಮ್ ಕೋರ್ಸ್ನ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಅವ್ರದ್ದು ಡೆಮೋ ಕ್ಲಾಸ್ನ ಅಟೆಂಡ್ ಮಾಡಿದೆ. ಮ್ಯಾಮ್ ತುಂಬ ಚೆನ್ನಾಗಿ ಡೆಮೋ ಕೊಟ್ಟಿದ್ರು. ಮ್ಯಾಮ್ ಹೆಸರು ಬಂದ್ಬಿಟ್ಟು ಸುಪ್ರಿಯಾ ರಾಜ್ ಅಂತ ಹೇಳ್ಬಿಟ್ಟು. ಅವ್ರದ್ದು 2 ಮಂತ್ಸ್ ಕೋರ್ಸ್ನ ಜಾಯ್ನ್ ಆದೆ, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ ನನ್ಗೆ ಮೇನ್ ನಾನೇನ್ ಕಲಿತೆ ಅಂದ್ರೆ, ನನ್ ಮ್ಯಾಮ್ ನಾ ಯಾವಾಗ್ಲೂ ಕೇಳ್ತಾ ಇದ್ದೆ, ಮ್ಯಾಮ್ ನನ್ ಡ್ರಾಯಿಂಗ್ ಹೆಂಗಿದೆ ಅಂತ ನಾನು ಕೇಳಲಿಲ್ಲ, ಯಾವಾಗ್ಲೂ ಮಿಸ್ಟೇಕ್ಸ್ ನ ಹೇಳಿ ಮ್ಯಾಮ್, ನನ್ ಮಿಸ್ಟೇಕ್ಸ್ ಏನ್ ಹೇಳಿ ಅಂತ. ನಮ್ ಮ್ಯಾಮ್ ಯಾವಾಗ್ಲೂ ಮಿಸ್ಟೇಕ್ ಹೇಳ್ತಿದ್ರು, ಅದರಿಂದ ನಾನು ಇನ್ನೂ ತುಂಬಾ ಚೆನ್ನಾಗಿ ನನ್ನ ಆರ್ಟ್ನ ಇನ್ನೂ ರಿಯಲಿಸ್ಟಿಕ್ ಆಗಿ ತಗೋಬರೋದಕ್ಕೆ ಹೆಲ್ಪ್ ಆಯ್ತು. ನಮ್ಮ ಮ್ಯಾಮ್ ಎಲ್ಲ ಮಿಸ್ಟೇಕ್ಸ್ ನೆಲ್ಲ ಫೈಂಡ್ ಔಟ್ ಮಾಡಿ ಹೇಳ್ತಾ ಇದ್ರು, ಓಕೆ ಇದನ್ನ ಸರಿ ಮಾಡ್ಕೊ, ಇದನ್ನ ಸರಿ ಮಾಡ್ಕೊ, ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನನ್ನ ಫಸ್ಟ್ ಮೆಂಟರ್ ಅಂದ್ರೆ ಡ್ರಾಯಿಂಗ್ ಮೆಂಟರ್ ಮೇ ಬಿ ನನ್ನ ಮ್ಯಾಮ್ ಹೆಸರು ಹೇಳ್ಬೋದು. ಚೆನ್ನಾಗಿತ್ತು, ಬಟ್ 2 ಮಂತ್ಸ್ ಅಷ್ಟೇ ಆ ಕೋರ್ಸ್ ನಾನು ಜಾಯ್ನ್ ಆಗಿದ್ದು. ಮುಂದೆ ಕಂಟಿನ್ಯೂ ಮಾಡಬೇಕು, ಬೇರೆ ಬೇರೆ ಮೀಡಿಯಮ್ಸ್ ನ ಕಲಿಬೇಕು ಅಂತ ಆಸೆ ಇದೆ. ಆಸ್ ಆಫ್ ನೌ ನಾನು ಬರೀ ಚಾರ್ಕೋಲ್ ಮೀಡಿಯಂ ಮತ್ತೆ ಗ್ರಾಫೈಟ್ ಮೀಡಿಯಂ ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಬೇರೆ ಕಲರ್ ಮೀಡಿಯಮ್ಸ್ ಅಲ್ಲಿ ಪೇಸ್ಟಲ್ ವಾಟರ್ ಕಲರ್ಸ್ ಅಂತ ಎಲ್ಲ ತುಂಬಾ ಕಲರ್ ಮೀಡಿಯಮ್ಸ್ ಬರುತ್ತೆ, ಅದನ್ನು ಕಲಿಬೇಕು, ಕಲರ್ ಪೆನ್ಸಿಲ್ ಮೀಡಿಯಂ ಎಲ್ಲ. ಬಟ್ ನನ್ಗೆ ಈಗ ಇತ್ತೀಚೆಗೆ ಜಾಸ್ತಿ ಇದ್ರ ಮೇಲೆ ಫೋಕಸ್ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡಕ್ ಆಗ್ತಿಲ್ಲ. ವೆನ್ ಐ ಗೆಟ್ ಟೈಮ್ ನಾನು ಅದನ್ನ ಆ ಕಡೆನು ಅದನ್ನು ಕಲಿತೀನಿ. ಈಗ ನನ್ನ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅವರು ನನಗೆ ಆರ್ಟಿಸ್ಟಿಕ್ ಚಾಲೆಂಜ್ ಕೊಟ್ಟಿದ್ರು, 10 ಡೇಸ್ ನಾವು 10 ಡ್ರಾಯಿಂಗ್ಸ್ ನ ಮಾಡ್ಬೇಕಿತ್ತು, ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ಸ್ ನ ಬೇಕಿತ್ತು. ಈ 10 ಡೇಸ್ ನಾನು ಮಾಡಿ ಡ್ರಾಯಿಂಗ್ ನ ನಮ್ಮ ಮ್ಯಾಮ್ ಅಪ್ರಿಶಿಯೇಟ್ ಮಾಡಿದ್ರು, ಆಮೇಲೆ ನಾನು ಆ ಚಾಲೆಂಜ್ ಅಲ್ಲಿ ವಿನ್ ಆಗಿ ಟ್ರೋಫಿನೂ ಬಂತು.
1: ಓಕೆ, ಕಂಗ್ರಾಚುಲೇಷನ್ಸ್, ಟ್ರೋಫಿ ಕೂಡ ಗೆದ್ದಿದ್ದೀರಿ ನೀವು. ನಿಮ್ಮ ಕೆಲಸದ ಒತ್ತುಗಳ ನಡುವೆನೂ ಕೂಡ ನಿಮ್ಮ ಕಲೆಯನ್ನ ಬಿಡದೆ ಅದನ್ನು ಮುಂದುವರಿಸ್ತಾ ಇದ್ದೀರಾ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೇದಾಗ್ಲಿ. ನಿಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ರೆ, ಅವರು ನನಗೆ ಸಾಕಷ್ಟು ಚಿತ್ರಕಲೆಯಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಅದ್ರ ಬಗ್ಗೆ ಮಾತಿಯನ್ನ ನೀಡ್ತಾ ಇದ್ರು, ಹಾಗೇನೆ ನನ್ನ ತಪ್ಪುಗಳನ್ನೆಲ್ಲ ತಿದ್ದಿ ತೀಡಿ ನನ್ನನ್ನು ಇಷ್ಟೊಂದು ಚೆನ್ನಾಗಿ ರೂಪುಗೊಳಿಸಿದ್ದಾರೆ ಚಿತ್ರಕಲೆಯಲ್ಲಿ ಅಂತ. ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಮುಂದೆ ಗುರಿ ಇರ್ಬೇಕಂತೆ, ಹಿಂದೆ ಗುರು ಇರ್ಬೇಕಂತೆ ಅಲ್ವಾ?
2: ಅದು ಟ್ರೂ. ಅದ್ ಮ್ಯಾಮ್ ನನಗೆ ಆಕ್ಚುಲಿ ಸ್ಫೂರ್ತಿ, ಅವ್ರನ್ನ ನೋಡಿ ನನ್ಗಿನ್ನೂ ಚೆನ್ನಾಗಿ ನಾನು ಬೆಳಿಬೇಕು. ಮ್ಯಾಮ್ ಕೈ ಮ್ಯಾಮ್ ಇಷ್ಟೆಲ್ಲ ಮಾಡ್ತಾ ಇದಾರೆ, ಅಷ್ಟು ನಾನು ಇನ್ನೂ ಒಂದ್ ಸ್ವಲ್ಪ ಏನಾದ್ರೂ ಮಾಡಬಹುದು ಅಂತ ಅನ್ಸುತ್ತೆ. ಹೌದು, ನೀವ್ ಹೇಳಿದ್ ಕರೆಕ್ಟೇ. ಈಗ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಗುತಿ ಅಂತ ಹೇಳ್ತಾರಲ್ಲ, ಆ ತರ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು, ಅವಾಗ್ಲೇ ಒಂದಾದ್ರೂ ಸಾಧಿಸಕಾಗದು.
1: ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದ್ರೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಿಮ್ಮ ಮುಂದಿನ ಯೋಜನೆಗಳೇನು?
2: ನನ್ ಮುಂದಿನ ಗುರಿ ಬಂದ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮತ್ತೆ ಆಫ್ಲೈನ್ ಕ್ಲಾಸ್ ಮಾಡ್ಬೇಕು ಅಂತ ಇದ್ದೀನಿ. ಅದ್ರ ಜೊತೆಲಿ ಕಮಿಷನ್ ಆರ್ಟ್ ಕೂಡ ಕಂಟಿನ್ಯೂ ಮಾಡ್ತೀನಿ, ಅದನ್ನು ಮಾಡ್ತಾ 2 ಕ್ಲಾಸಸ್ ಕೂಡ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀನಿ.
1: ಓಕೆ, ಇನ್ನು ವೃತ್ತಿ ಮತ್ತೆ ಪ್ರವೃತ್ತಿ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಸಾಧನೆಯನ್ನ ಮುಂದುವರಿಸ್ತಾ ಇದ್ದೀರಿ, ಹೀಗೆ ನಿಮ್ಮ ಕಲೆಯನ್ನ ಮುಂದುವರಿಸ್ತಾ ಇರಿ. ಇಂದಿನ ದಿನಗಳಲ್ಲಿ ಮಹಿಳೆಯರು ಕೇವಲ ಕಚೇರಿ ಕೆಲಸ ಅಥವಾ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅಂದ್ರೆ ತಮ್ಮಲ್ಲಿರುವ ಚಿತ್ರಕಲೆ ಆಗ್ಬೋದು, ಕರಕುಶಲ ಕಲೆಯಾಗಿರ್ಬೋದು, ಅಡಿಗೆ ಅಥವಾ ಬರವಣಿಗೆಯಂತಹ ಹವ್ಯಾಸಗಳನ್ನ ಕೇವಲ

0: ಮನರಂಜನೆಗಾಗಿ ಬಳಸದೆ ಒಂದು ಉತ್ತಮ ಆದಾಯದ ಮೂಲವನ್ನಾಗಿ ಮಾಡಿಕೊಳ್ಳಲು ಇವತ್ತು ಸಾಕಷ್ಟು ನೈಜ ಅವಕಾಶಗಳಿದೆ. ಅಂದ್ರೆ ಇಂದಿನ ಇಂಟರ್ನೆಟ್ ಯುಗದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಮ್ಮ ಹವ್ಯಾಸವನ್ನ ಬಿಸ್ನೆಸ್ ಆಗಿ ಕೂಡ ಬದಲಾಯಿಸಬಹುದು. ಉದಾಹರಣೆಗೆ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಬಿಡುವಿನ ವೇಳೆಯಲ್ಲಿ ತಾನು ಬಿಡಿಸುವ ಚಿತ್ರಕಲೆಗಳನ್ನು ಆನ್ಲೈನ್ ಆರ್ಟ್ ಗ್ಯಾಲರಿಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಪ್ರದರ್ಶನವನ್ನ ಮಾಡಿ ಆರ್ಡರ್ಗಳನ್ನು ಪಡಿತಾ ಇದ್ದಾರೆ. ಇದರಿಂದ ವೃತ್ತಿಯ ಆದಾಯದ ಜೊತೆಗೆ ಹವ್ಯಾಸದಿಂದಲೂ ಒಂದು ನಿರಂತರವಾದ ಹೆಚ್ಚುವರಿ ಆದಾಯ ಕೂಡ ಸಿಗ್ತಾ ಇದೆ. ಇದು ಕೇವಲ ಹಣಗಳಿಸುವ ವಿಷಯ ಮಾತ್ರ ಅಲ್ಲ, ಮಹಿಳೆಯರಿಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಓಕೆ ಕೇಳುಗರೆ, ವೃತ್ತಿ ಜೀವನದಲ್ಲಿ ನಾವೆಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಹವ್ಯಾಸನ ಜೀವಂತವಾಗಿ ಇಟ್ಕೊಂಡ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಸುಷ್ಮಿತಾ ಅವರೇ ಸಾಕ್ಷಿ. ಸ್ನೇಹಿತರೆ, ನಿಮಗೂ ಕೂಡ ಯಾವ್ದಾದ್ರೂ ಒಂದು ಹವ್ಯಾಸ ಇದ್ರೆ ಇವತ್ತಿನಿಂದಲೇ ಆ ಕಲೆಗೆ ಒಂದಿಷ್ಟು ಸಮಯವನ್ನು ಕೊಡಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಈ ಅಪರೂಪದ ಜರ್ನಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮುಂದಿನ ಎಲ್ಲಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಆರ್ಟ್ ವರ್ಕ್ ಗಳಾಗಿರ್ಬೋದು, ಇವೆಲ್ಲದಕ್ಕೂ ನಮ್ಮ ಆಕಾಶವಾಣಿ ಕಡೆಯಿಂದ ಆಲ್ ದಿ ಬೆಸ್ಟ್.
1: ಎಲೆಮರೆ ಕಾಯಿಯಂತೆ ಇದ್ದ ನನ್ನ ಪ್ರತಿಭೆಯನ್ನು ಗುರುತಿಸಿ ಇಲ್ಲಿವರೆಗೂ ಕರ್ಕೊ ಬಂದಿರೋ ಆಕಾಶವಾಣಿಯವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಥ್ಯಾಂಕ್ ಯು.
0: ನಮಸ್ಕಾರ.
2: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹವ್ಯಾಸಿ ಚಿತ್ರಕಲಾವಿದೆಯಾದ ಸುಷ್ಮಿತಾ ಎಂ ಅವರಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಷ್ಮಾ ವಿ, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಪರಿಸರ ಗೀತೆ ವೃಂದಗಾನದಲ್ಲಿ.

ಪರಿಸರ ಗೀತೆಯನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12 ಗಂಟೆಯಾಗಿ 35 ನಿಮಿಷವಾಗಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ ಆರೋಗ್ಯ ಕಾರ್ಯಕ್ರಮ. ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ. ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಕಿ.
1: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಆಗಿರತಕ್ಕಂಥ ಮತ್ತು ಇಎನ್ಟಿ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಯು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕಿವುಡುತನಕ್ಕೆ ಕಾರಣಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು, ವಯಸ್ಸಿನಲ್ಲಿ ಬಂದಿರತಕ್ಕಂಥ ಹಿರಿಯರಲ್ಲಿ ಆಗಿರ್ಬೋದು, ಜೊತೆಗೆ ಮಧ್ಯ ವಯಸ್ಸಿನಲ್ಲಿ ಕೂಡ ಸಾಕಷ್ಟು ಜನಗಳಿಗೆ ಈ

0: ಇವಳುತನ ಅಂತಕ್ಕಂಥ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಈಗ ನೀವು ವೈದ್ಯರಾಗಿ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ. ಈ ಕಿವುಡುತನ ಅಂದ್ರೆ ಏನು, ಕಿವುಡುತನಕ್ಕೆ ಏನು ಕಾರಣ ಇದೆ, ಜೊತೆಗೆ ಈ ಕಿವುಡುತನ ಬರಲಿಕ್ಕೆ ಸಾಮಾಜಿಕವಾಗಿ ಅಥವಾ ನಮ್ಮ ಪರಿಸರದಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತದೆ, ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇತ್ತೀಚಿನ ದಿನಮಾನಗಳಲ್ಲಿ ಈ ಸೌಂಡ್ ಪೊಲ್ಯೂಷನ್ದಿಂದ ಕೂಡ ಕಿವುಡುತನ ತುಂಬಾನೇ ಕಂಡು ಬರ್ತದೆ ಅನ್ನುವಂಥದ್ದು ಸಂಶೋಧನೆಯಿಂದ ಕೂಡ ಗೊತ್ತಾಗ್ತದೆ. ಹೊರಗಡೆ ತುಂಬಾನೇ ಸೌಂಡ್ ಮಾಡ್ತಕ್ಕಂಥದ್ದು, ಅತಿಯಾದ ಶಬ್ದ ಮಾಲಿನ್ಯದಿಂದ ಕೂಡ ಕಿವುಡುತನ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ತಾವು ವೈದ್ಯರಾಗಿ ಪ್ರಾರಂಭದಲ್ಲಿ ಸರ್ ಕಿವುಡುತನ ಅಂದ್ರೆ ಏನು, ಕಿವುಡುತನದ ಕಾರಣಗಳ ಬಗ್ಗೆ ಮಾತಾಡೋಣ ಹೇಳಿ ಸರ್. ಕಿವುಡುತನ ಅಂದ್ರೆ ಏನು?
1: ಕಿವುಡುತನ ಅಂದ್ರೆ ಎರಡು ಕಿವಿನು ಕೇಳಿಸದೇ ಇರೋದು. ಅದು ಪರ್ಸೆಂಟೇಜ್ ಮೇಲೆ ನಾವು ಅದನ್ನ ವಿಭಾಗ ಮಾಡಿ ಬೇರೆ ಬೇರೆ ವಿಭಾಗ, ಮೈಲ್ಡು, ಮಾಡ್ರೇಟು, ಮಾಡ್ರೇಟ್ ಟು ಸಿವಿಯರ್, ಸಿವಿಯರ್ ಅಂಡ್ ಪ್ರೊಫೌಂಡ್ ಅಂತ ಈ ತರ ವಿಧಗಳಿದಾವೆ. ಮೈಲ್ಡ್ ಟು ಮಾಡ್ರೇಟ್ ಅದು ಕರೆಕ್ಟ್ ಮಾಡಬಹುದು, ಕರೆಕ್ಟ್ ಮಾಡಿ ಬೇಗನೆ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಮಾಡಬಹುದು,
0: ಸರಿ ಮಾಡಬಹುದು.
1: ಸಿವಿಯರ್ ಟು ಪ್ರೊಫೌಂಡ್ ಡೆಫ್ನೆಸ್. ಯೂಶುವಲಿ ಕಿವಿಯಲ್ಲಿ ಮೂರು ಭಾಗಗಳಿದಾವೆ, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ. ಮೂರು ವಿಧ ಇದಾವೆ, ಹೊರ ಕಿವಿ ಮತ್ತೆ ಮಧ್ಯ ಕಿವಿ. ಇದು ಕಾಸಸ್ ಕರೆಕ್ಟಬಲ್. ಈ ಒಳಗಡೆ ಕಿವಿ ಅಫೆಕ್ಟ್ ಆದ್ರೆ ಸ್ವಲ್ಪ ಅದು ಕರೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ, ನಾರ್ಮಲ್ ಟ್ರೀಟ್ಮೆಂಟ್ ಇಂದ ಕರೆಕ್ಟ್ ಮಾಡೋದು ಕಷ್ಟ. ಆಮೇಲೆ ಕಿವುಡುತನದಲ್ಲಿ ಬೇರೆ ಬೇರೆ ವಿಧಗಳಿದಾವೆ.
0: ಎಷ್ಟು ವಿಧಗಳಿದೆ?
1: ಮೂರು ವಿಧಗಳಿದಾವೆ. ಕಂಡಕ್ಟಿವ್ ಡೆಫ್ನೆಸ್, ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂಡ್ ಮಿಕ್ಸ್ಡ್, ಬೋತ್ ಕಂಡಕ್ಟಿವ್ ಅಂಡ್ ಸೆನ್ಸರಿ ನ್ಯೂರಲ್ ಡೆಫ್ನೆಸ್
0: ಅಂತ.
1: ಕಂಡಕ್ಟಿವ್ ಡೆಫ್ನೆಸ್ ಅಂದ್ರೆ ಈಗ ನಾನು ಮೂರು ಭಾಗಗಳಿದಾವಂದ್ನಲ್ಲ ಕಿವಿಯಲ್ಲಿ, ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಅಫೆಕ್ಟ್ ಆದಾಗ ನಾವು ಅದನ್ನ ಕಂಡಕ್ಟಿವ್ ಡೆಫ್ನೆಸ್ ಅಂತೀವಿ. ಒಳ ಕಿವಿ ಸೆನ್ಸರಿ ನ್ಯೂರಲ್ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರ್ವ್ ಕನೆಕ್ಷನ್ಸ್, ಸೆಂಟ್ರಲ್ ಕನೆಕ್ಷನ್, ಬ್ರೈನ್ ಕನೆಕ್ಷನ್ ಇರ್ತದಲ್ಲ, ಅದು ಇನ್ವಾಲ್ವ್ ಆದಾಗ ನಾವು ಸೆನ್ಸರಿ ನ್ಯೂರಲ್. ಸೆನ್ಸರಿ ಅಂದ್ರೆ ಕಾಕ್ಲಿಯ ಒಳಗಡೆ ಕಿವಿ, ಒಳಗಡೆ ಕಿವಿ. ನ್ಯೂರಲ್, ನ್ಯೂರಲ್ ಅಂದ್ರೆ ನರ್ವ್ ಪಾತ್ವೆ, ನರ್ವ್ ಪಾತ್ವೆ ಇವು ಅಫೆಕ್ಟ್ ಆದಾಗ ಅದಕ್ಕೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್. ಆಮೇಲೆ ಮೂರನೇ ವಿಧ ಅಂದ್ರೆ ಕಂಡಕ್ಟಿವ್ ಮಿಕ್ಸ್ಡ್, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ಅಫೆಕ್ಟ್ ಆಗಿರ್ತದೆ. ಮೂರು ಅಫೆಕ್ಟ್ ಆದಾಗ ಮಿಕ್ಸ್ಡ್ ಡೆಫ್ನೆಸ್. ನಮ್ಮ ಇದು ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾಮನ್ ಕಾಸಸ್ ಅಂದ್ರೆ ಕಂಡಕ್ಟಿವ್ ಕಾಸಸ್. ಕಂಡಕ್ಟಿವ್ ಕಾಸಸ್ ಅಂದ್ರೆ ಈಗ ಹೊರಗಡೆ ಕಿವಿಯಲ್ಲಿ ಸಿಂಪಲ್ ವ್ಯಾಕ್ಸ್, ಅದು ಸ್ವೆಲ್ ಆಗಿ ಒಂದೊಂದ್ಸರಿ ಹಾಗೆ ನೆಗ್ಲೆಕ್ಟ್ ಬಿಟ್ಟರೆ ತೆಗಿದೆ ಇದ್ರೆ ಕಿವುಡುತನ ಬರೋ ಚಾನ್ಸ್ ಇರ್ತದೆ. ಅದು ಆಮೇಲೆ ಈಗ ಫಾರಿನ್ ಬಾಡಿ ಅಂತೀವಿ, ಫಾರಿನ್ ಬಾಡಿ, ಮಕ್ಕಳು ಯೂಶಲಿ ಬಳಪ ಹಾಕೊಳ್ಳೋದು, ರಬ್ಬರ್ ಹಾಕೊಳ್ಳೋದು, ಕಲ್ಲು ಹಾಕೊಳ್ಳೋದು, ಮಣಿಗಳು ಹಾಕೊಂಡು ಅದು ಹಾಕೊಂಡ್ರೆ ಬ್ಲಾಕ್ ಆಗಿ ಕಡಿಮೆ ಕೇಳಿಸುತ್ತೆ. ಆಮೇಲೆ ತಮಟೆ, ಮಧ್ಯ ಕಿವಿ ಅಂದ್ರೆ ತಮಟೆ ಮತ್ತೆ ಅದ್ರ ಮೂಳೆಗಳು, ಸ್ಮಾಲ್ ಸ್ಮಾಲ್ ಮೂಳೆಗಳು, ಅದು ಅಫೆಕ್ಟ್ ಆದಾಗ ಅದಕ್ಕೆ ನಾವು ಮಧ್ಯ ಕಿವಿದು ಕಿವುಡುತನ ಅಂತೀವಿ. ಹೊರಗಡೆ ಕಿವಿ ಮತ್ತೆ ಮಧ್ಯ ಕಿವಿದು ಕರೆಕ್ಟೇಬಲ್ ಕಾಸಸ್, ಸರಿಪಡಿಸಬಹುದು. ಡಾಕ್ಟರ್ ಹತ್ರ ಬಂದ್ರೆ ಟ್ರೀಟ್ಮೆಂಟ್ ಬೇಗ ಬಂದ್ರೆ ಬೇಗ ವಾಸಿ ಆಗೋ ಚಾನ್ಸಸ್ ಜಾಸ್ತಿ.
0: ಸರಿಪಡಿಸಲಾಗದ್ದು ಯಾವುದು ಸರ್?
1: ಒಳಗಡೆ ಮತ್ತೆ ಹೊರ ಮಧ್ಯ ಕಿವಿ. ಈಗ ತುಂಬಾ ಸೋರಿಬಿಟ್ಟು ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಚಿಕ್ಕ ಚಿಕ್ಕ ಮೂರು ಮೂಳೆ ಇರ್ತವೆ, ಅವೆಲ್ಲ ತಿಂದು ಹೋಗೋ ಚಾನ್ಸ್ ಇರ್ತದೆ. ಮೂಳೆ ತಿನ್ನ ಕಾಯಿಲೆ ಇದೆ ಅಂತೀವಿ ನಾವು ಕಿವಿಯಲ್ಲಿ, ಕೊಲೆಸ್ಟ್ರೇಟಮ್ ಅಂತ. ಅದು ಡೆವಲಪ್ ಆಗಿಬಿಡ್ತೈತಿ ಹಾಗೆ ಬಿಟ್ಬಿಟ್ರೆ ಸೋರದು, ಅದು ಟ್ರೀಟ್ಮೆಂಟ್ ತಗೊಳ್ಳದೆ ಬಿಟ್ಬಿಟ್ರೆ ಒಳಗಡೆ ಮೂಳೆ ತಿನ್ನ ಕಾಯಿಲೆ ಜಾಸ್ತಿ ಜಾಸ್ತಿ ಆಗಿಬಿಟ್ಟು ಮೂಳೆಗಳೆಲ್ಲ ಸೌದು ಹಾಳಾಗಿ ಅವಾಗ ಅದು ಕಿವುಡುತನ ಪರ್ಮನೆಂಟ್ ಆಗಿಬಿಡುತ್ತೆ. ಅದು ಮತ್ತೆ ಎಂಟು ಸರ್ಜನ್ ಹತ್ರನೇ ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ.
0: ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ಸರಿಪಡಿಸಬಹುದು.
1: ಸರಿಪಡಿಸಬಹುದು. ಬಟ್ ಈಗ ಹೊಸ ಕಾರ್ ತಗೊಂಡಂಗೆ, ಹೊಸ ಕಾರ್ ಹಳೆ ಅದು ಹೊಸ ಕಾರ್ ಹೇಗೆ ಚೆನ್ನಾಗಿ ನಡೀತದೆ, ಅದು ಆಕ್ಸಿಡೆಂಟ್ ಕಾರ್ ರಿಪೇರಿ ಮಾಡಿದ್ರೆ ಹೆಂಗ್ ಇರ್ತೈತಿ, ಆತರ ಇರ್ತದೆ. 100% ಕೊಡಕ್ ಆಗೋದಿಲ್ಲ, 70% ಇಂಪ್ರೂವ್ಮೆಂಟ್ ಕೊಡಬಹುದು ನಾವು.
0: ಸರಿ, ಈಗ ಕಿವುಡುತನಕ್ಕೆ ಕಾರಣಗಳ ಬಗ್ಗೆ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಕಿವುಡುತನ ಬರ್ತದೆ ಅನ್ನುವಂಥದ್ದು. ಸರ್, ಈಗ ಸಾಕಷ್ಟು ಜನಗಳಲ್ಲಿ ಯಾವುದೇ ಕಾರಣಗಳು ಇಲ್ಲದೆ, ಈಗ ಯಾವನು ಏನು ಹಾಕ್ಕೊಳ್ಳಂಗಿಲ್ಲ, ಏನು ಇಲ್ಲ, ಆದ್ರೆ ಕಿವುಡುತನ ಬಂದಿದೆ ನನಗೆ, ಕಿವಿ ತೊಂದರೆ ಆಗಿದೆ ಅಂತ ಹೇಳ್ತಿರ್ತಾರೆ, ಅದು ಯಾವ ಕಾರಣಕ್ಕೆ ಬಂದಿರ್ತದೆ?
1: ಇನ್ಫೆಕ್ಟಿವ್ ಕಾಸಸ್ ಸಮ್ಟೈಮ್. ಇನ್ಫೆಕ್ಟಿವ್ ಕಾಸಸ್ ಅಂದ್ರೆ ಈಗ ಕಿವಿಗೆ ಮತ್ತೆ ಗಂಟ್ಲಿಗೆ ಒಂದು ಟ್ಯೂಬ್ ಇರ್ತದೆ, ಗಂಟ್ಲು ಟ್ಯೂಬ್ ಮಧ್ಯದಲ್ಲಿ, ಅದು ಮೂಗಿಗೆ ಕನೆಕ್ಷನ್ ಇರ್ತೈತಿ, ಗಂಟ್ಲಿಗೆ ಕನೆಕ್ಷನ್ ಇರ್ತೈತಿ,
0: ಉಸಿರಾಡಕ್ಕೆ
1: ಅದು ಈಕ್ವಿಲಿಬ್ರಿಯಂ ಮಾಡ್ತಾ ಇರ್ತೈತಿ. ಕಿವಿ ಒಳಗಡೆ ಗಾಳಿ ಇದ್ರೆ ಮಾತ್ರ ನಮಗೆ ಕೇಳಿಸೋದು, ಗಾಳಿ ಇರ್ಲೇಬೇಕು, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಇದು ಆ ಟ್ಯೂಬ್ ಬ್ಲಾಕ್ ಆಗಿಬಿಟ್ರೆ, ಯಾವಾಗ ಬ್ಲಾಕ್ ಆಗುತ್ತೆ ಅಂದ್ರೆ ಮೂಗು ಕಟ್ಕೊಳ್ಳೋದು, ನೆಗಡಿ ಬಂದಾಗ, ತುಂಬಾ ನೆಗಡಿ ಬಂದಾಗೆ, ಅಲರ್ಜಿ ರೈನ್ ಅಲರ್ಜಿ ಕ್ರೈಟೀರಿಯಾ.

0: ಆಮೇಲೆ ಮೂಗಲ್ಲಿ ಗಡ್ಡೆಗಳಾಗದ ಪಾಲಿಪ್ಸ್ ಅಂತೀವಿ ನಾವು, ಪಾಲಿಪ್ಸ್ ಅಥವಾ ಗ್ರೋತ್. ಗ್ರೋತ್ ಆದಾಗ ಟೂಬ್ ಮುಚ್ಕೊಳ್ಳೋ ಚಾನ್ಸ್ ಇರ್ತೈತಿ. ಅವಾಗ ಅದು ಗಾಳಿ ಓಪನ್ ಆಗೋದಿಲ್ಲ, ಗಾಳಿ ಎಲ್ಲ ಕ್ರಮೇಣ ಕಡಿಮೆ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತೈತಿ. ಅದು ಒಂದು. ಆಮೇಲೆ ಗಂಟ್ಲು ಇನ್ಫೆಕ್ಷನ್,
1: ಹೌದು, ಪದೇ ಪದೇ
0: ಗಂಟ್ಲು ನೋವು ಅಂತಾರಲ್ಲ ಮಕ್ಳು, ಎಸ್ಪೆಷಲಿ ಮಕ್ಕಳಲ್ಲಿ ಗಂಟ್ಲು ನೋವು ಬಹಳ ತೊಂದರೆ ಕೊಡ್ತಾರದು. ಸೊ ಅವಾಗ ಇನ್ಫೆಕ್ಷನ್ ಗಂಟ್ಲಿಂದ ಕಿವಿ ಹೋಗೋ ಚಾನ್ಸ್ ಇರ್ತದೆ. ಸೊ ನಾ ಕಿವಿ ಸೋರ್ತಾನೆ ಇರ್ಲಿಲ್ಲ, ಒಂದೇ ಸರಿಗೆ ಸೋರುತ್ತೆ ಅಂದ್ರೆ ಇದರಿಂದನೇ ಆಗೋದು. ಇನ್ಫೆಕ್ಟಿವ್ ಕಾಸಸ್ ಅಂತೀನಿ, ಬ್ಯಾಕ್ಟೀರಿಯಾ, ವೈರಲ್, ವೈರಲ್ ಇಂದ ಬ್ಯಾಕ್ಟೀರಿಯಾ ಆಗುತ್ತೆ. ಆ ತರ ಆಗಿಬಿಟ್ಟು ಅದು ಒಂದು ಕಾಸಸ್, ಅದು ಇನ್ಫೆಕ್ಟಿವ್ ಕಾಸಸ್. ಆಮೇಲೆ ಕಿವುಡ್ತನ ಯಾಕೆ ಬರುತ್ತೆ ಅಂದ್ರೆ, ಈಗ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇಂದನೂ ಬರುತ್ತೆ. ಪೋಷಕಾಂಶಗಳು ಕಡಿಮೆ ಇರ್ತಂದ್ರೆ ಇಮ್ಯುನಿಟಿ ಕಡಿಮೆ ಇರ್ತೈತಿ. ಸೊ ಇದು ಒಂದೇ ಸರಿಗೆ ಫ್ಲೇರ್ ಅಪ್ ಆಗಿ ಜಾಸ್ತಿ ಆಗಿ ಅದು ಒಂದು. ಆಮೇಲೆ ಅವೇರ್ನೆಸ್ ಕಡಿಮೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ಜನಗಳಿಗೆ, ಹಳ್ಳಿ ಜನಗಳಿಗೆ ಅವೇರ್ನೆಸ್ ಕಡಿಮೆ. ಅನ್ಹೈಜಿನಿಕ್ ಕಂಡೀಷನ್, ಕಿವಿ ಕೈಯಲ್ಲಿ ಏನಿರ್ತೈತೆ ಅದನ್ನ ಕಿವಿಯಲ್ಲಿ ಹಾಕೊಂತಾರೆ, ಅದೆಲ್ಲ ಮಾಡಬಾರ್ದು. ಅದು ಒಂದು ಕಾರಣ. ಆಮೇಲೆ ಇದು ನಾ ಹೇಳಿದ್ನಲ್ಲ, ಈಗ ಇನ್ಫೆಕ್ಟಿವ್ ಕಾಸಸ್,
1: ಸೆಕೆಂಡ್
0: ಸೋಂಕಿನಿಂದ ಬರೋ ಚಾನ್ಸಸ್ ಇದೆ. ಆಮೇಲೆ ಕಂಜನಟಲ್ ಕಾಸಸ್, ಇನ್ಫೆಕ್ಟಿವ್ ಕಂಜನಟಲ್ ಕಾಸಸ್ ಅಂದ್ರೆ ಹುಟ್ಟು ಕಿವಿಡ್ತನ ಕ್ರಮೇಣ, ಇದು ಅಕ್ವೈರ್ಡ್ ಡೆಫ್ನೆಸ್ ಅಂತೀವಿ, ಕಂಜನಟಲ್ ಅಕ್ವೈರ್ಡ್ ಅಲ್ಲಿ ಇದು ಇನ್ಫೆಕ್ಟಿವ್ ಕಾಸಸ್ ಇದೆಲ್ಲ ಬರ್ತದೆ. ನಾ ಹೇಳಿದ್ನಲ್ಲ ಇನ್ಫೆಕ್ಟಿವ್ ಕಾಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಇದರಿಂದ ಬರ್ತದೆ.
1: ಸರ್, ಈಗ ಹುಟ್ಟುತ್ತಾನೆ ಸಾಕಷ್ಟು ಜನ ಕಿವುಡರಾಗಿ ಹುಡ್ತಾರೆ, ಅದು ಯಾವ ಕಾರಣಕ್ಕಾಗಿ ಹಂಗಾಗ್ತದೆ, ಇದಕ್ಕೆ ಏನು ಕಾರಣ ಅಂತ?
0: ಹುಟ್ಟು ಕಿವುಡತನ ಯೂಶಲಿ ಕನ್ಸಾಂಗ್ಯುನಿಯಸ್ ಮ್ಯಾರೇಜ್ ಅಂತೀವಿ, ರಿಲೇಟಿವ್ಸ್ ಅಲ್ಲೇ ಮದುವೆ ಆಗೋದು. ಜೆನೆಟಿಕ್ ಕಾಸಸ್, ಹೆರಿಡಿಟರಿ ಅಂತೀವಿ, ಜೆನೆಟಿಕ್ ಹೆರಿಡಿಟರಿ ಕಾಸಸ್, ಅದು ಒಂದು ಕಾಸು. ಆಮೇಲೆ ಮಗು ಹೊಟ್ಟೆಯಲ್ಲಿ ಇದ್ದಾಗೆ ಫಸ್ಟ್ 3 ಮಂತ್ಸ್ ಅಲ್ಲಿ ಯಾವುದೇ ಮಾತ್ರೆ ತಗೊಂಡಿದ್ರೆ, ಆಗ ಬರೋದು ಮಾತ್ರೆ, ಈಗ ಕೆಲವೊಂದು ಮಾತ್ರೆಗಳು ತಗೋಬಾರ್ದು, ಗರ್ಭಿಣಿ
1: ಡಾಕ್ಟರ್
0: ಕನ್ಸಲ್ಟ್ ಮಾಡೇ ತಗೋಬೇಕು. ಅದರಿಂದ ಕಿವಿ ಬೆಳವಣಿಗೆ ಕಡಿಮೆ ಆಗೋ ಚಾನ್ಸ್ ಇರ್ತದೆ, ಅವಾಗ ತೊಂದರೆ ಆಗುತ್ತೆ. ಆಮೇಲೆ ಸಮಟೈಮ್ಸ್ ಇದೆ ಇನ್ಫೆಕ್ಷನ್ ಆದಾಗ, ತಾಯಿಗೆ ಇನ್ಫೆಕ್ಷನ್ ಆದಾಗ ಟಾರ್ಚ್ ಇನ್ಫೆಕ್ಷನ್ ಅಂತೀವಿ.
1: ಟಾರ್ಚ್ ಯಾವ ತರ ಇನ್ಫೆಕ್ಷನ್ ಆದಾಗ ತೊಂದರೆ ಆಗ್ತದೆ?
0: ರೊಬೆಲ್ಲ, TORCH, 5 ಇನ್ಫೆಕ್ಷನ್ ಇದಾವೆ, ವೈರಲ್ ಇನ್ಫೆಕ್ಷನ್. ಸೊ ಅದರಿಂದ ಬರೋ ಚಾನ್ಸ್ ಇದೆ. ಆಮೇಲೆ ಒಂದ್ ಐಡಿಯೋಪತಿ ಅಂತ ಗೊತ್ತೇ ಇರ, ಕಾಜೆ
1: ಗೊತ್ತಾಗಲ್ಲ,
0: ಕಾಜೆ ಗೊತ್ತಾಗಲ್ಲ,
1: ಯಾವ ಕಾರಣ ಇಲ್ದಿದ್ರು
0: ಕಾರಣನೂ ಗೊತ್ತಾಗಲ್ಲ, ಎಷ್ಟೇ ಟೆಸ್ಟ್ ಮಾಡಿದ್ರು. ಸೊ ಈ ಕಾರಣದಿಂದ ಹುಟ್ಟು ಕಿವಿಡತನ ಬರಬಹುದು. ಹುಟ್ಟು ಕಿವಿಡತನ
1: ಅಂದ್ರೆ
0: ಒಳ ಕಿವಿ ಅಫೆಕ್ಟ್ ಆಗಿದ್ರೆ, ಹುಟ್ಟು ಕಿವಿಡತನ ಯಾವಾಗ ಅಂತೀವಿ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರು ಮತ್ತೆ ಸೆಂಟ್ರಲ್ ಕನೆಕ್ಷನ್ ಅಂತೀವಿ, ಆ ಕಿವಿ ಅಫೆಕ್ಟ್ ಆದಾಗೆ ನಾವು ಹುಟ್ಟು ಕಿವಿಡ್ತಾನ ಅಂತೀವಿ.
1: ಸರಿ, ಈಗ ಹುಟ್ಟು ಕಿವಿಡ್ತಾನವನ್ನು ಕಂಡುಕೊಳ್ಳೋದು ಹೇಗೆ? ಯಾಕಂದ್ರೆ ನಾವು ಮಕ್ಕಳು ಹುಟ್ಟಿದ ಮೇಲೆನೆ,
0: ಈಗ ನಾವು ಒಂದ್ ದಿನ ಮಗುವನ್ನೇ ನಾವು ಟೆಸ್ಟ್ ಮಾಡಬಹುದು. ಓಟೋ ಅಕಾಸ್ಟಿಕ್ ಕೆಮಿಷನ್ ಅಂತ ಬಂದಿದೆ, ಬೆರ ಅಂತ ಬಂದಿದೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ ನಾವು. ನಮ್ಮ ಹಾಸ್ಪಿಟಲ್ ಡೆಲಿವರಿ ಆದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಬಿಡ್ತೀವಿ, ಫಸ್ಟ್ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿನೆ ಮಗುಗೆ ಕೇಳಿಸುತ್ತೆ ಇಲ್ಲ ಅಂತ. ಓಟೋ ಅಕಾಸ್ಟಿಕ್ ಕೆಮಿಷನ್ ಅಂಡ್ ಬೆರ ಅಂತ ಮಾಡ್ತೀವಿ, ಮಕ್ಕಳಲ್ಲೇ ಮಾಡಬಹುದು. ಅದು ಒಂದ್ ದಿವಸ ಹುಟ್ಟಿದ ನೀವು 2 ವರ್ಷದವರೆಗೆ ಹೋಗಿ, ಹಳ್ಳಿಗಳಲ್ಲೆಲ್ಲ 2 ವರ್ಷದವರೆಗೆ ವೇಟ್ ಮಾಡ್ತಾರೆ, ಬರ್ತದೆ ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ.
1: ಹುಟ್ಟಿದ
0: ಒಂದ್ ದಿವಸದ ಮಗುಗೆ ನಾವು ಆತರ ಟೆಸ್ಟ್ ಮಾಡೋವು ನಮ್ಮ ಹತ್ರ ಇದಾವೆ, ಅವನ್ನೆಲ್ಲ ಮಾಡಬಹುದು. ಎಂಟಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಯೂಶಲಿ ಡಾಕ್ಟರ್ ಎನಿ ಡಾಕ್ಟರ್ ಎಲ್ಲ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲಿ ಟೆಸ್ಟ್ ಮಾಡ್ತಾರಂತ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನೀವು ಯೂಶಲಿ ರಾಯಚೂರಲ್ಲಿದೆ, ಆಮೇಲೆ ENT ಸೆಂಟರ್ಗಳಲ್ಲೆಲ್ಲ ಎಲ್ಲ ಕಡೆ ಇರ್ತದೆ, ಎಲ್ಲೆಲ್ಲಿ ENT ಡಾಕ್ಟರ್ಸ್ ಇರ್ತಾರೆ ಅಲ್ಲೆಲ್ಲ ಇರ್ತದೆ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ, ಹೋಗ್ಬೋದು.
1: ಹುಟ್ಟುತ್ತಲೆ ಮಗು ಹುಟ್ಟಿದ ತಕ್ಷಣನೇ ಕೆಲವೊಂದು ಲಕ್ಷಣಗಳ ಮೂಲಕನೇ ಈ ಮಗುಗೆ ಕಿವಿ ಕೇಳಿಸಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ, ವೈದ್ಯರಿಗೆ ಗೊತ್ತಾಗುತ್ತೆ, ಅದು ಯಾವ ಲಕ್ಷಣಗಳು ಇದ್ರೆ ಗೊತ್ತಾಗುತ್ತೆ ಅಂತ.
0: ಮಗುಗೆ ಈಗ ಸಡನ್ ಆಗಿ ಜೋರಾಗಿ ನಾಯಿ ಹಾಕಿದ್ರೆ ತಟ್ಟೆ ಬಿತ್ತು ಅಂದ್ರೆ ಹಿಂಗೆ ಸ್ಟಾರ್ಟ್ಲಿಂಗ್ ರಿಫ್ಲೆಕ್ಸ್ ಅಂತ, ಅದೆಲ್ಲ ಇರೋದಿಲ್ಲ ಮಗುಗೆ. ಚಪ್ಪಾಳೆ ತಟ್ ಮಾತಾಡಿಸಿದ್ರು ಮಗು ರೆಸ್ಪಾನ್ಸ್ ಮಾಡೋದಿಲ್ಲ. ಆಮೇಲೆ ನಿದ್ರೆ ಮಾಡೋ ಹೊತ್ತಿನಾಗ ಜೋರಾಗಿ ಶಬ್ದ ಬಂದ್ರು ಎದ್ದೇಳೋದಿಲ್ಲ. ಈ ತರ ನೋಡಿದ್ರೆ ಆಮೇಲೆ ಕರೆದ್ರೆ ಈ ತರ ಹಿಂದ್ಗಡೆಯಿಂದ ಕರೆದ್ರೆ ಅವ ತಿರುಗಿ ನೋಡೋದು ಆತರ ಎಲ್ಲ ಮಾಡೋದಿಲ್ಲ. ಸೊ ಅವಾಗ ನಿಮಗೆ ಅನುಮಾನ ಬಂದ್ರೆ ENT ಡಾಕ್ಟರ್ ಹತ್ರ ಹೋದ್ರೆ ಬೆಟರ್.
1: ಈಗ ಹುಟ್ಟುತ್ತ ಮಗುಗೆ ಕಿವುಡತನ ಬಂತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ?
0: ಇದೆ ಸರ್, ಪರಿಹಾರ ಇದೆ. ಇವಾಗ ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ, ಗೌರ್ಮೆಂಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಫಸ್ಟ್ ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ, ಸ್ವಲ್ಪ ಕಡಿಮೆ ಸಿವಿಯರ್ ಡೆಫ್ನೆಸ್ ಇತ್ತಂದ್ರೆ ಹಿಯರಿಂಗ್ ಏಡ್ ಇಂದ ಇಂಪ್ರೂವ್ ಆಗುತ್ತೆ, ಒಂದೊಂದ್ಸರಿ ಆಗುತ್ತೆ. ಎರಡು ಕಿವಿ

0: ಅಫೆಕ್ಟ್ ಆದ್ರೆ ಮಾತ್ರ ಕೊಡ್ತಾರೆ
1: ಕೊಡ್ತಾರೆ
0: ಒಂದ್ ಕಿವಿ ಚೆನ್ನಾಗಿತ್ತು ಇನ್ನೊಂದ್ ಕಿವಿ ಚೆನ್ನಾಗಿರಲಿಲ್ಲ ಅಂದ್ರೆ ಕೊಡೋದಿಲ್ಲ, ಬೇಕಾಗಿಲ್ಲ. ಆಮೇಲೆ ಮಕ್ಕಳಿಗೆ ಬೇಗನೆ ತೋರಿಸಿಬಿಟ್ಟು ಗೊತ್ತಾಯ್ತಂದ್ರೆ ಟ್ರೀಟ್ಮೆಂಟ್ ತಗೋಬೇಕು, ಜಾಸ್ತಿ ವೇಟ್ ಮಾಡಂಗಿಲ್ಲ. ಮುಂದೆ ನೀವು ದೊಡ್ಡ ಆಪರೇಷನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ನಾವು, ನ್ಯೂರಲ್ ಅಂದ್ರೆ ಬ್ರೇನ್, ಅದರಲ್ಲಿ ಕೀಳ ಅಂಶ ಇರ್ತದೆ ಬ್ರೇನ್ ಅಲ್ಲಿ, ಕಿವಿಗೆ ಕಿವಿಗೋಸ್ಕರನೆ ಅದು ಡೆವಲಪ್ ಆಗೋದಿಲ್ಲ. ಸೊ ಯೂಶಲಿ 2 ವರ್ಷದ ಒಳಗಡೆನೆ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೇದು. 2-3 ವರ್ಷ ಓಕೆ, 3-6 ವರ್ಷದವರೆಗೆ ಮಾಡ್ಬೋದು. 6 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲ್ಲ, ಸ್ಪೀಚ್ ಡೆವಲಪ್ ಆಗ್ಬೇಕು, ಮಗುಗೆ ಕೇಳಿಸಿದ್ರೆ ಮಾತ್ರ ಮಾತಾಡಕ್ಕೆ
1: ಬರ್ತದೆ.
0: ಸೊ ಕಿವಿಯಲ್ಲಿ ಏನು ಇನ್ಪುಟ್ ಹೋಗುತ್ತೆ ಅದು ಬಾಯಿಂದ ಔಟ್ಪುಟ್. ಸೊ ಕಿವಿಗೆ ತೊಂದ್ರೆ, ಮಗುಗೆ ಗೊತ್ತಾಗಿಲ್ಲ ಅಂದ್ರೆ ಶಬ್ದಗಳು ಕೇಳಿಸ್ತಾ ಇದ್ರೆ ಬಾಯಿಂದ ಮಾತಾಡಕ್ ಬರೋದಿಲ್ಲ, ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಕಾಕ್ಲಿಯರ್ ಇಂಪ್ಲಾಂಟ್, ಹಿಯರಿಂಗ್ ಏಡ್ ಕಾಕ್ಲಿಯರ್ ಇಂಪ್ಲಾಂಟ್ ಇದಾವೆ. ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೇಟೆಸ್ಟ್,
1: ಈಗ
0: ಲೇಟೆಸ್ಟ್ ಎಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಘನ ಸರ್ಕಾರ ಎಲ್ಲ ಇದು ಮಾಡ್ತಾ ಇದೆ. ಅದು ಕಾಕ್ಲಿಯರ್ ಇಂಪ್ಲಾಂಟ್ ನ ಕೊಟ್ಟು ಮಕ್ಕಳಿಗೆ ಸರಿಪಡಿಸೋ ಸಹಾಯ ಮಾಡ್ತಾ ಇದೆ.
1: ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂದ್ರೆ ಇದು
0: ಆಪರೇಷನ್ ಮೂಲಕನೆ ಒಂದು ಮಿಷಿನ್ ಇರ್ತತಿ, ಅದನ್ನ ಮಿಷಿನ್ ಒಳಗಡೆ ಕಿವಿಯಲ್ಲಿ ಹಾಕಿಬಿಟ್ಟು ಆಮೇಲೆ ಟ್ರೈನಿಂಗ್ ತಗೋಬೇಕು. 1-2 ಇಯರ್ಸ್ ಆಡಿಯೋ ವರ್ಬಲ್ ಥೆರಪಿ ಅಂತೀವಿ ನಾವು, ಎಬಿಟಿ, ಆಡಿಯೋ ವರ್ಬಲ್ ಥೆರಪಿ. ಅದು ಬಹಳ ಅದೇ ಇಂಪಾರ್ಟೆಂಟ್, ಶಸ್ತ್ರಚಿಕಿತ್ಸೆ 10%. ಆಮೇಲೆ ಮಕ್ಕಳದ ಪೇರೆಂಟ್ಸ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ 90%. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಮಗುಗೆ ಹೆಂಗ್ ಮಾತಾಡೋದು. ಅದು
1: ಸರ್, ಈಗ ಹಿರಿಯರಲ್ಲಿ ಕೂಡ 50 ವರ್ಷ ನಂತರ ಈ ರೀತಿಯ ಕಿವಿಯ ಒಂದು ಕೇಳುವಂತದ್ದು ಕಡಿಮೆ ಆಗ್ತದೆ, ಆವಾಗ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ?
0: ಇದು ನಾರ್ಮಲ್ ನಾರ್ಮಲ್ ಫಿನಾಮಿನ ಅಂತೀವಿ. 60 ವರ್ಷದ ಮೇಲೆ ಸ್ವಲ್ಪ ಕಿವಿ ಕಡಿಮೆ ಆಗೋದು, ನರು ಕೆಲಸ ಕಡಿಮೆ ಮಾಡ್ಕೊಂಡು ಬರ್ತದೆ. ನಮ್ಗೆ ಆಗ್ಬೋದು, ನಾರ್ಮಲ್ ಇದ್ದವ್ರಿಗೆ
1: ಆಗ್ಬೋದು.
0: ಅಥವಾ ಈ ನಾಯ್ಸ್ ಪೊಲ್ಯೂಷನ್ ಅಲ್ಲಿ ಅಂದ್ರೆ
1: ಶಬ್ದ
0: ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಬೇಗ ಆಗುತ್ತೆ. ಸೊ ಅವಾಗ ನರ್ವ್ ಡೆಫ್ನೆಸ್ ಗೆ ಕೆಲಸ ಬಿಡ್ಬೇಕಾಗುತ್ತೆ. ನಾಯ್ಸ್ ಪೊಲ್ಯೂಷನ್ ಇದ್ರೆ ಬೇರೆ ಕೆಲಸ ಹುಡ್ಕೋಬೇಕು, ಅಂದ್ರೆ ಬೇರೆ ಶಿಫ್ಟ್ ಮಾಡ್ಕೋಬೇಕು. ನಾಯ್ಸ್ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗೋರಿದ್ರೆ ಆಮೇಲೆ ಈಗ 60 ವರ್ಷದ ಮೇಲೆ ಆಗ್ಬಿಟ್ಟಿದೆ, ಈಗ ಅವರಿಗೆ ಹಿಯರಿಂಗ್ ಏಡ್ ಕೊಡ್ಬೋದು, ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಆಮೇಲೆ ಅವ್ರ ಹತ್ರ ಅನುಕೂಲತೆ ಇದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅವ್ರಿಗೆ ಬಹಳ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಮುಂಚೆನೆ ಕೇಳಿಸಿರ್ತತಿ ಬ್ರೈನಿಗೆಲ್ಲ, ಅವರ ಟ್ರೈನಿಂಗ್ ಆಗಿಬಿಟ್ಟಿರ್ತತಿ. ಸೊ ಅವ್ರಿಗೆಲ್ಲ ತೊಂದರೆ ಏನಾಗೋದಿಲ್ಲ. ಅವ್ರಿಗೆ ಈಗ ನಮ್ ಕಾಕ್ಲಿಯರ್ ಇಂಪ್ಲಾಂಟ್ ನಮ್ ಪ್ರೋಗ್ರಾಮ್ ನಡೀತಾ ಇದೆ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ. 2 ಇಯರ್ಸ್ ಒಳಗೆ ಮಗು ಇತ್ತಂದ್ರೆ ಫ್ರೀ ಆಗಿ ಗೌರ್ಮೆಂಟ್ ಇಂಪ್ಲಾಂಟ್ ಕೊಡ್ತಾ ಇದೆ,
1: ಮಾಡಿಸ್ಕೋಬಹುದು.
0: 2-3 ಇಯರ್ಸ್ ಬೆಂಗಳೂರಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಅವ್ರ ಪರ್ಮಿಷನ್ ತಗೊಂಡು ನಾವು ಮಾಡಬಹುದು.
1: ಓಕೆ,
0: ಅಪ್ ಟು 3 ಇಯರ್ಸ್ ವರೆಗೂ ಗವರ್ಮೆಂಟ್ ಕಾಕ್ಲಿಯರ್ ಇಂಪ್ಲಾಂಟ್ ನ ಫ್ರೀ ಆಗಿ ಕೊಡ್ತಾ ಇದೆ. ಆಮೇಲೆ ಅವ್ರಿಗೆ ಬರೋ ಬಸ್ ಚಾರ್ಜ್ಗೆ ಸ್ವಲ್ಪ ಖರ್ಚಿಗಂತಾನು ಥೆರಪಿಗೋಸ್ಕರನೆ ಅವ್ರಿಗೊಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಆ ಸ್ಕೀಮ್ ಅಲ್ಲಿ, ಆ ತರ ಅಳವಡಿಸಿಕೊಂಡಿದ್ದಾರೆ.
1: ಓಕೆ,
0: ಫ್ರೀ ಕಾಕ್ಲಿಯರ್ ಇಂಪ್ಲಾಂಟ್, ಇಂಪ್ಲಾಂಟ್ ಫ್ರೀ ಇರ್ತದೆ. ಆಮೇಲೆ ಪೇರೆಂಟ್ಸ್ ಗಳಿಗೆ ಸ್ವಲ್ಪ ಖರ್ಚಿಗೆ ಮೇಲ್ ಖರ್ಚಿಗೆ ಅಮೌಂಟ್ ಕೊಡ್ತಾರೆ ಸ್ವಲ್ಪ.
1: ಸರ್, ಸಾಕಷ್ಟು ರೀತಿಯ ಜನಗಳಲ್ಲಿ ಈ ಕಿವುಡುತನ ಅನ್ನೋದು ಈಗ ಸಾಮಾನ್ಯ ಕಂಡು ಬರ್ತದೆ, ಶಬ್ದ ಮಾಲಿನ್ಯದಿಂದ. ಈಗಾಗಲೇ ನಿಮ್ಗೆ ಅದು ಗೊತ್ತಿದೆ, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋರ್ಗಾಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಮೈಕ್ ಸೌಂಡ್, ಆ ಸೌಂಡ್, ಆಮೇಲೆ ಹೊರಗಡೆ ವೆಹಿಕಲ್ ಸೌಂಡ್, ಈ ಹೆಚ್ಚಾಗಿ ಈ ತರ ಒಂದು ಮಕ್ಕಳಲ್ಲಿ ಕೂಡ ಕಿವಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ನೋವು, ಕಿವಿ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಿವುಡುತನ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಹಂಗಾಗಿ ಸರ್, ಈಗ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ತುಂಬಾನೇ ಕಷ್ಟ, ಆದರೆ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ?
0: ಇವಾಗ ನಾಯ್ಸ್ ಪೊಲ್ಯೂಷನ್ ಅವಾಯ್ಡೆನ್ಸ್ ಇಸ್ ಅ
1: ಬೆಸ್ಟ್
0: ಟ್ರೀಟ್ಮೆಂಟ್. ಅವಾಯ್ಡೆನ್ಸ್ ಅದರಿಂದ ದೂರ ಇರೋದು ಒಳ್ಳೆ ಟ್ರೀಟ್ಮೆಂಟ್. ಬರಕ್ಕ ಕೆಲವೊಂದ್ ಕಡೆ ನಿರ್ವಹ ಇಲ್ಲ,
1: ಅನಿವಾರ್ಯ
0: ಜೀವನ ನಡೆಸಲೇಬೇಕು. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಅದನ್ನ ಡ್ಯಾಂಪನ್ ಮಾಡ್ಬೇಕು, ಕಡಿಮೆ ಕೇಳಿಸಂಗೆ ಮಾಡ್ಕೋ. ಬಡ್ಸ್ ತರ ಬರ್ತದೆ, ಪ್ರೊಟೆಕ್ಟಿವ್ ಬಡ್ಸ್ ಅಂತ ಬರ್ತದೆ, ಇಯರ್ ಬಡ್ಸ್. ಅವನ್ನ ಈಗ ಫ್ಯಾಕ್ಟ್ರಿಯಲ್ಲಿ ವಿಯರ್ ಮಾಡ್ಕೋಬೇಕು. ಆಮೇಲೆ ಇಷ್ಟು ಗಂಟೆ ಅಂತ ಮಾಡ್ಬೇಕು ಕೆಲಸ ಫ್ಯಾಕ್ಟ್ರಿಲಿ ಎಲ್ಲ ಮಾಡ್ತಾ ಇತ್ತಂದ್ರೆ, ವಾರ್ಕ್ ಇಷ್ಟು ಅವರ್ಸ್ ಅಂತ ಕೊಟ್ಟಿರ್ತಾರೆ ಗೌರ್ಮೆಂಟ್, ಫಿಕ್ಸ್ ಮಾಡಿರ್ತೈತೆ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಸ್ ಆಗ್ಬಾರ್ದು. ಆಮೇಲೆ ಇಷ್ಟು ಎಕ್ಸ್ಪೋಸ್ ಆದ್ಮೇಲೆ ಅವ್ರಿಗೆ ರೆಸ್ಟ್ ಕೊಡ್ತಾರೆ, ಅವ್ರಿಗೆ ಲೀವ್, ಮನೆಗೆ ಮನೆಯಲ್ಲಿ ಲೀವ್ ತಗೋಬಹುದು. ಸೊ ದಟ್ ಇಂಪ್ರೂವ್ಮೆಂಟ್ ಆಗ ಅದು ಕಡಿಮೆ ಆಗುತ್ತೆ, ನರ್ವ್ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ. ಅದ್ ಮಾಡ್ಬೋದು, ಇಲ್ಲಾಂದ್ರೆ ಇವ ಏರ್ ಬೆಡ್ಸ್.

0: ತುಂಬ ಇತ್ತು ಅಂದ್ರೆ ಕಾಟನ್ ಇಟ್ಕೋಬಹುದು, ಕಾಟನ್ ಇಟ್ಕೊಂಡ್ರು ಸ್ವಲ್ಪ 10-20% ಡೆಸಿಬಲ್ ಕಡಿಮೆ ಆಗುತ್ತೆ, 10-20% ಡೆಸಿಬಲ್ ಕಡಿಮೆ ಆಗುತ್ತೆ. ಆಮೇಲೆ ಇಯರ್ ಬರ್ಡ್ಸ್ ಬಂದಿದ್ದಾವೆ ಅವನ್ನು ತಗೋಬಹುದು, ಆ ಥರ ಮಾಡ್ಕೋಬಹುದು.
1: ಈಗ ಹೊರಗಡೆ ಮೈಕು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಸೌಂಡ್ ಹಾಕಿರ್ತಾರೆ,
0: ದೂರ ಇರಬೇಕು, ಅದರಿಂದ ದೂರ ಇರೋದು ಒಳ್ಳೆಯದು. ಅದು ಯೂಶ್ವಲಿ ಒಂದೊಂದ್ಸರಿ ಹಾರ್ಟ್ ಬೀಟೆ ಕಡಿಮೆ ಸ್ಟಾಪ್ ಮಾಡೋ ವಿಧ ಇರ್ತೈತಿ ಗೊತ್ತಿಲ್ಲ. ಈಗ ಮೈಥಾಲಜಿಯಲ್ಲಿ ಅಂದ್ರೆ ಶಬ್ದಕ್ಕೆ ಅಷ್ಟೊಂದು ಪವರ್ ಇದೆ,
1: ಪವರ್ ಇದೆ
0: ಶಬ್ದಕ್ಕೆ. ಈಗ ವಾಟರ್ ಪವರ್, ಗಾಳಿ ಪವರ್, ಅದೇ ತರ ಶಬ್ದದ ಪವರ್.
1: ನಿಜವಾಗ್ಲು ಸರ್ ತುಂಬಾ ಒಂದು ಪರಿಣಾಮಕಾರಿ ಆಗಿರ್ತಕ್ಕಂತ ಈ ಶಬ್ದದ ಮೂಲಕ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಈ ಶಬ್ದ ನಮ್ಗೆ ಕೇಳಿಸಿದಾಗ, ಸೌಂಡ್ ನಮ್ಗೆ ಕೇಳಿಸಿದಾಗ ಮಾತ್ರ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ, ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾರಾದರೂ ಏನಾದರೂ ಮಾತಾಡ್ತಾರೆ, ಏನಾದರೂ ವಿಚಾರ ಹೇಳ್ತಾರೆ ಅಂದರೆ ನಮಗೆ ಅದು ಕೇಳಂಗಿಲ್ಲ, ಅಂದರೆ ನಾವು ಏನು ಕೂಡ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಕಿವಿಯ ಒಂದು ಕೇಳುವಿಕೆ ಏನಿದೆಯಲ್ಲ, ಮನುಷ್ಯನ ಜೀವನಕ್ಕೆ ಅಷ್ಟೇ ಅಲ್ಲ, ಇಡೀ ಸಕಲ ಜೀವರಾಶಿಗಳಿಗೆ ತುಂಬ ಇಂಪಾರ್ಟೆಂಟ್. ಹಂಗಾಗಿ ಸರ್ ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಕಿವಿಡುತನ ಬರಬಾರ್ದು, ಒಳ್ಳೆ ಒಂದು ಆರೋಗ್ಯಯುತ ಜೀವನ ಮಾಡ್ಬೇಕಂದ್ರೆ ಏನು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
0: ಪ್ರಿಕಾಷನ್ ತಗೋಬೇಕಾಗುತ್ತೆ, ಪ್ರಿಕಾಷನ್. ಈಗ ಒಳ್ಳೆ ಫುಡ್ ತಗೋಬೇಕು, ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅನಿಮಿಯಾ ಆ ಥರ ಇತ್ತಂದ್ರೆ ಸೊ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ ಯೋಗ, ಎಕ್ಸಸೈಸು ಅದೆಲ್ಲ ಮಾಡಿದ್ರೆ ಬಾಡಿಯಲ್ಲಿ ಇಮ್ಯುನಿಟಿ
1: ಹೆಚ್ಚಾಗ್ತದೆ,
0: ಚೆನ್ನಾಗುತ್ತೆ, ಅದನ್ನ ಮಾಡ್ಕೋಬಹುದು. ಆಮೇಲೆ ಈಗ ಅದೇ ನಾಯ್ಸ್, ನಾಯ್ಸ್ ಅಂತ ದೂರ ಇರೋದು ಬೆಟ್ರು, ನಾಯ್ಸ್ ಪೊಲ್ಯೂಷನ್ ಆ ಥರ ಅಂದ್ರೆ. ಆಮೇಲೆ ಇನ್ಫೆಕ್ಷನ್, ಇನ್ಫೆಕ್ಷನ್ ಅನ್ಹೈಜೆನಿಕ್ ಕಂಡೀಷನ್ಸ್ ಅವೆಲ್ಲ ಮಾಡಬಾರ್ದು. ಕಿವಿಯಲ್ಲಿ ಚೈನ್ ಹಾಕೊಳೋದು, ಕೀ ಬಂಚ್ ಹಾಕೊಳ್ಳೋದು,
1: ಕಡ್ಡಿ ಹಾಕೊಳ್ಳೋದು.
0: ಆಮೇಲೆ ಸೋರ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಹತ್ರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು, ತೋರಿಸಿ ಇ ಎನ್ ಟಿ ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೆಯದು. ಹತ್ರ ಡಾಕ್ಟರ್ ಇದ್ರೂ ನಡೀತೈತೆ. ಸೊ ಅವರು ಅಡ್ವೈಸ್ ಮಾಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಓಕೆ, ಇಲ್ಲಾಂದ್ರೆ ಮುಂದೆ ನೆಕ್ಸ್ಟ್ ಇ ಎನ್ ಟಿ ಸರ್ಜನ್ ಹತ್ರ ಹೋಗಿ ತೋರಿಸ್ಕೋಬೇಕು. ಇಮಿಡಿಯೇಟ್ ಆಗಿ ಅರ್ಲಿ ಟ್ರೀಟ್ಮೆಂಟ್ ಇಸ್ ಬೆಟರ್ ಟ್ರೀಟ್ಮೆಂಟ್, ಅದ್ ಆ ತರ ಪ್ರಿವೆಂಟ್ ಮಾಡಬಹುದು. ಆಮೇಲೆ ಕಿವಿಯಲ್ಲಿ ನೀರು ಹೋಗೋದು, ತೂತ ತಮಟೆ ತೂತ ಇದ್ದಾಗ ಕಿವಿಯಲ್ಲಿ ನೀರು ಹೋಗೋದು ಅವಾಯ್ಡ್ ಮಾಡ್ಬೇಕು. ಸೊ ಅದು ಇನ್ನು ಜಾಸ್ತಿ ಮಾಡೋ ಚಾನ್ಸ್ ಇರ್ತೈತಿ.
1: ಕೆಲವರು ಕಿವಿಯಲ್ಲಿ ಏನಾದ್ರು ಬಿದ್ದದ ಅಂದ್ರೆ ನೀರ್ ಹಾಕೊಂಡು ಅದನ್ನ ತೆಗೆದು
0: ಎಣ್ಣೆ ಹಾಕ್ತಾರೆ, ನೀರ್ ಹಾಕ್ತಾರೆ, ಅವೆಲ್ಲ ಮಾಡಬಾರ್ದು, ಒಳ್ಳೇದಲ್ಲ. ಅದು ಗುಳುಗುಳು ಅಂತ ಶಬ್ದ ಬರ್ತೈತೆ ಅದೊಂದ್ ಸರಿ, ಅದು ನರ ಡೆಫ್ನೆಸ್ ಇದ್ರೆ ಬರುತ್ತೆ ಗುಳುಗುಳು ಅಂತ.
1: ಕೆಲವರು ಏನ್ ಮಾಡ್ತಾರೆ ಸರ್, ಕಿವಿಯಲ್ಲಿ ಏನಾದ್ರು ಹುಳ ಹೋಗಿದೆ, ಏನಾದ್ರೂ ಇದೋಗಿದೆ ಅಂದ್ರೆ ಎಣ್ಣೆ ಹಾಕ್ತಿರ್ತಾರೆ,
0: ಎಣ್ಣೆ ಹಾಕ್ತಾರೆ, ಅದ ಹಾಕ್ಬಾರ್ದು.
1: ಮತ್ತೆ ಹುಳ ಬರ್ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು ಅನ್ನುವಂತ ಒಂದು ಇದಕ್ಕೆ ಮಾಡಿರ್ತಾರೆ ಅನ್ನೋದು, ಅದಕ್ಕೆ ಪರಿಹಾರ.
0: ಅದು ಹುಳ ಇದ್ರೆ ಆತರ ಗುಳುಗುಳು ಶಬ್ದ ಬರೋದಿಲ್ಲ ಒಂದ್ ಸರಿ. ನೀರ್ ಹಾಕಿ ನೀರ್ ಹಾಕಿರ್ತಾರೆ. ಆಮೇಲೆ ನರ ಡೆಫ್ನೆಸ್ ಅಂತ, ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರೆ. ಅದು ಪೇಷಂಟ್ಗಳಿಗೆ ಏನಾಗುತ್ತೆ, ಗುಳುಗುಳು ಏನೋ ಗುಳುಗುಳು ಹುಳ ಇದ್ದಂಗೆ ಅನಿಸುತ್ತೆ, ಅದ್ರಲ್ಲಿ ಏನು ಇರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್.
1: ಎಷ್ಟೋ ಜನ ಕಿವಿಯಲ್ಲಿ ಇರುವೆ ಹೋಗಿರ್ತಕ್ಕಂಥದ್ದು ಇಂಥವೆಲ್ಲ ಹೋಗಿರ್ತಕ್ಕಂಥದ್ದು ನೋಡಿರ್ತೀವಿ.
0: ಇರುವೆ ಹೋದ್ರೆ ಅದೇ ವಾಶ್ ಮಾಡ್ಕೋಬಹುದು, ಇರುವೆ ಹೋಯ್ತು ಅಂದ್ರೆ ನೀರ್ ಹಾಕಿ ವಾಶ್ ಮಾಡ್ಕೋಬಹುದು. ಬಟ್ ಅದು ಹೊರಗಡೆ ಬರಂಗಿರ್ಬೇಕು ನೀರು,
1: ಒಳಗಡೆ ಒಳಗಡೆ
0: ಅದಕ್ಕೆ. ಆಮೇಲೆ ಅದು ಕೆನಾಲ್ ಇರ್ತೈತಲ್ಲ, ಅದ್ರ ವಿಡ್ತು ಸರ್ಕಲ್ ತರ ಇರ್ತೈತೆ ಅದು. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀವು ತೆಗಿಯಕ್ ಹೋಗ್ಬಾರ್ದು, ಡಾಕ್ಟರ್ ಹತ್ರನೇ ಹೋಗ್ಬೇಕು. ಆತರ ಇನ್ಫೆಕ್ಷನ್ ಆಗಿ ಅದು ಇಂಜುರಿ ಆಗ್ಬಿಡ್ತೈತೆ,
1: ಇಂಜುರಿ ಆಗ್ಬಿಡ್ತದೆ.
0: ನೀವೇ ತಕ್ಕೊಳಕ್ ಹೋದ್ರೆ, ನೋಡ್ಲಿಲ್ದಂಗೆ ತಕ್ಕೊಳಕ್ ಹೋದ್ರೆ, ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಇಂಜುರಿ ಆಗಿ ಇನ್ಫೆಕ್ಷನ್ ಆಗಿ ಅದು ಎಲ್ಲ ಮತ್ತೆ
1: ಬೇರೆ
0: ಬೇರೆ ಮಧ್ಯ ಕಿವಿಯ ಮತ್ತೆ ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ, ತಮಟೆ ಮೂಳೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ನಮ್ದು ಕಾಕ್ಲಿಯರ್ ಇಂಪ್ಲಾಂಟ್ ಪ್ರೋಗ್ರಾಮ್ ರಿಮ್ಸ್ ಅಲ್ಲಿ ನಡೀತಾ ಇದೆ, ಜನಗಳು ಅದನ್ನ ಉಪಯೋಗ ತಗೋಬೇಕಂತ ನನ್ನ ವಿನಂತಿ. 2-3 ಅಪ್ ಟು 3 ಇಯರ್ಸ್ ವರೆಗೆ ಮಾಡ್ತಾ ಇದೀವಿ, ಮೂರು ವರ್ಷದವರೆಗೆ ಮಾಡ್ತಾ ಇದೀವಿ. ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಸಪ್ಲೈ ಇದೆ. ಇಲ್ಲಿವರೆಗೂ ಅದು ಸ್ವಲ್ಪ ಇಂಪ್ಲಾಂಟ್ ಇಂದು ಸಪ್ಲೈ ಕಡಿಮೆ ಇತ್ತು, ಇವಾಗ ಮತ್ತೆ ಗೌರ್ಮೆಂಟ್ ಅದಕ್ಕೆ ಪ್ರೊಸೀಜರ್ ಎಲ್ಲ ಮಾಡಿಬಿಟ್ಟು ಅದನ್ನ ಕೊಡ್ತಾ ಇದೆ ಗೌರ್ಮೆಂಟ್, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಅದರ ಉಪಯೋಗವನ್ನ
1: ಸಾರ್ವಜನಿಕರು
0: ಮಾಡ್ಕೋಬಹುದು 3 ವರ್ಷದವರೆಗೂ.
1: ಒಳ್ಳೇದು ಸರ್, ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕಿವುಡುತನಕ್ಕೆ ಕಾರಣ ಏನು ಮತ್ತು ಅದಕ್ಕೇನು ಪರಿಹಾರ ಇದೆ, ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಕಿವುಡುತನ ಬರಂಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಕೇಳುಗರಿಗೆ ಕೊಟ್ಟಿದ್ರಿ. ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್.
0: ಥ್ಯಾಂಕ್ ಯು ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರ

ಡಾಕ್ಟರ್ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಭಾವಗೀತೆಯನ್ನ ಕೇಳ್ತಾ ಇದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತನಾಡುವವರು ವೃಷಭೇಂದ್ರ ಸ್ವಾಮಿ ಕೆಪಿ.
2: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY, ಈ ಒಂದು ಯೋಜನೆಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು July 1, 2015 ಪ್ರಾರಂಭ ಮಾಡಿದ್ರು. 2003 ಮತ್ತು 2004 ಹಿಂದೆ ಕರ್ನಾಟಕದಲ್ಲಿ ಇದ್ದಂತಹ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಈಗ ನಮ್ಮ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲೇ ತರಲಾಗಿದೆ. ಬಂಧುಗಳೇ, ಪರ್ ಡ್ರಾಪ್

ಮೋರ್ ಕ್ರಾಪ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಹನಿಗೆ ಅಧಿಕ ಬೆಳೆ ಅನ್ನುವಂತ ಘೋಷವಾಕ್ಯದೊಂದಿಗೆ ಹರ್ ಕೇತೋಕೋ ಪಾನಿ, ಪ್ರತಿ ಬೆಳೆಗೂ ಕೂಡ ನೀರು ಅನ್ನುವಂತ ಧ್ಯೇಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಬಂಧುಗಳೇ. ಈ ಒಂದು ಯೋಜನೆಯಿಂದ ಕಡಿಮೆ ನೀರಿನಲ್ಲೂ ಕೂಡ ಹೆಚ್ಚು ಭೂಮಿಯನ್ನ ವ್ಯವಸಾಯಕ್ಕೆ ಬಳಸಬಹುದು. ಒಂದು ಎಕರೆಗೆ ಮೊದಲೆಲ್ಲ ನಾವು ನೀರಾಯಿಸಬೇಕಾದ್ರೆ ಒಂದು ಎಕರೆ ನಾವು ಫಸಲು ಮಾಡ್ತಾ ಇದ್ರೆ ಈ ಒಂದು ಯೋಜನೆಯಿಂದ ಒಂದು 3 ಎಕರೆ 4 ಎಕರೆ ಮಾಡಬಹುದು. ಕಾರಣ ನಾವು ನೀರು ಹಾಯಿಸುವಾಗ ಏನಾಗ್ತದೆ, ನಾವು ನೀರು ಬಿಟ್ಟಲ್ಲೇ ಅದು ನೀರು ಕುಡಿತಾ ಇರ್ತದೆ, ಮುಂದೆ ಹೋಗ್ತಕ್ಕಂಥದ್ದಿಲ್ಲ. ನೀರು ನಾವು ಹಾಯಿಸ್ಬೇಕು ಅಂದ್ರೆ ಅದು ಮಣ್ಣನ್ನು ಹದ ಮಾಡಿ ಪಾತಿ ಮಾಡಿ ನೀರನ್ನು ಮುಂತೆದುಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಎಲ್ಲಿ ಬಿಟ್ಟಿರ್ತೇವೋ ಆ ನೀರು ಪ್ರಥಮದಿಂದ ಕೊನೆ ಬೆಳೆಗೆ ಅದು ನೀರು ಸೇರೋದಿಲ್ಲ. ನಾವು ಮೊದಲಲ್ಲಿ ಬಿಟ್ಟಿರ್ತೇವೋ ಅಲ್ಲಿ ತೇವಾಂಶ ಆಗಿ ಬೆಳೆ ಹಾಳಾಗ್ತಕ್ಕಂಥದ್ದು ಹೆಚ್ಚಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಒಂದು ಯೋಜನೆಯಲ್ಲಿ ಏನ್ ಮಾಡ್ಬೋದು, ನಾವು ಸ್ಪ್ರಿಂಕ್ಲರ್ಗಳ ಮುಖಾಂತರ ಇರ್ಬೋದು, ಡ್ರಿಪ್ಗಳ ಮುಖಾಂತರ ಇರ್ಬೋದು, ಎಲ್ಲಾ ಕಡೆನೂ ಕೂಡ ಸಮಾನಾಂತರವಾಗಿ ನಾವು ನೀರನ್ನ ಕೊಡ್ತಕ್ಕಂಥದ್ದು ಭೂಮಿಗೆ ಉಚಿತವಾಗ್ತದೆ ಬಂಧುಗಳೇ. ಜೊತೆಗೆ ಕಡಿಮೆ ನೀರಿನಲ್ಲೂ ಹೆಚ್ಚು ಬೆಳೆಯಬಹುದು. ನಿಮ್ಗೆ ಗೊತ್ತಿದೆ, ಮೊದಲೆಲ್ಲ ನಾವು ಬೆಳೀತಾ ಇದ್ದಾಗ ನೀರು ಕೊಟ್ಟೋದಕ್ಕೆ ನೀರು ಕೊಡ್ತಾ ಇದ್ದು ಬಹಳ ಸಮಸ್ಯೆ ಆಗ್ತಾ ಇತ್ತು. ಇದರಲ್ಲಿ ನಾವು ಎಷ್ಟೆಷ್ಟು ಬೇಕು ನೀರು ಮಣ್ಣಿನ ತೇವಾಂಶಗೆ ಅನುಗುಣವಾಗಿ ನಾವು ನೀರನ್ನ ಕೊಡ್ಬೋದು. ಜೊತೆಗೆ ನೀರಿನ ಸಮರ್ಪಕ ವಿತರಣೆ ಎಲ್ಲಾ ಕಡೆಗೂ ಕೂಡ ಏಕಕಾಲದಲ್ಲಿ ಒಂದೇ ರೀತಿಯಲ್ಲಿ ನೀರನ್ನ ನಾವು ಎಲ್ಲಾ ಬೆಳೆಗೂ ಕೂಡ ಹಾಯಿಸುವಂತ ವ್ಯವಸ್ಥೆ ಇದೆ ಬಂಧುಗಳೇ. ಆ ಕಾರಣಕ್ಕಾಗಿ ಬಹಳ ಉತ್ತಮವಾದ ಯೋಜನೆ, ಮತ್ತು ಇದನ್ನ ನಾವು ಉಪಯೋಗಿಸಬಹುದು, ನಮ್ಮ ಭೂಮಿಗಳಿಗೆ ನಾವು ಇದನ್ನ ಬಳಸಬಹುದು ಅಂತ ನಾವು ಹೇಳ್ತೇವೆ. ನೀರಿನ ಜೊತೆಯಲ್ಲಿ ನಾವು ಗೊಬ್ಬರ ಮತ್ತೆ ಕೀಟನಾಶಕ ಇರ್ಬೋದು, ಇದನ್ನು ನಾವು ಕೂಡ ಕೊಡಬಹುದು. ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ನಾವು ಇತ್ತೀಚೆಗೆ ನಾವು ಹೆಚ್ಚೆಚ್ಚು ಬಳಸ್ತಾ ಇದ್ದೇವೆ. ನಾವು ಈ ನೀರಿನ ಜೊತೆಲೆ ನಾವು ಅದನ್ನ ಕೊಡಬಹುದು. ಜೊತೆಗೆ ಮಾನವ ಸಂಪನ್ಮೂಲ, ಮಾನವ ಶಕ್ತಿ ಕಡಿಮೆ ಆಗ್ತದೆ ಬಂಧುಗಳು. ನಾವು ಮೊದಲು ನಮ್ಮ ಜಮೀನುಗಳಲ್ಲಿ ಫಸಲು ಮಾಡಿದಾಗ ಒಬ್ಬ ವ್ಯಕ್ತಿ ಸಂಪೂರ್ಣ ದಿನನಿತ್ಯ ನೀರು ಕಟ್ಟಲಿಕ್ಕಾಗಿ ನಾವು ನಿಂತ್ಕೊಳ್ತಾ, ನೀರು ಹಾಯಿಸ್ಲಿಕ್ಕಾಗಿ ನಾವು ಒಬ್ರು ಶ್ರಮವನ್ನ ಆಗ್ತಾ ಇದ್ದು, ಬೇರೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ವಿದ್ಯುತ್ ಬಂದ ತಕ್ಷಣ ನಾವು ನೀರನ್ನ ಎತ್ತಿದ್ರೆ ನಾವು ನೀರನ್ನ ಹಾಯಿಸ್ಲಿಕ್ಕೆ ಸಂಪೂರ್ಣವಾಗಿ ಶ್ರಮವನ್ನ ಆಗ್ತಾ ಇದ್ವು. ಇದರಲ್ಲಿ ನಾವು ಗೇಟ್ ವಾಲ್ಗಳನ್ನ ನಾವು ತಿರುಕೊಂಡು ನಮ್ಮ ಯಾವ್ಯಾವ ಭಾಗದಲ್ಲಿ ನೀರು ಬೇಕಾಗಿದೆ ಆ ಮಣ್ಣಿನ ಅನುಗುಣವಾಗಿ ತೇವಾಂಶಕ್ಕೆ ಅನುಗುಣವಾಗಿ ನಾವು ನೀರನ್ನ ಹಾಯಿಸ್ಲಿಕ್ಕೆ ಬಹಳ ಅನುಕೂಲ ಇದೆ ಬಂಧುಗಳೇ. ಇದರಲ್ಲಿ 2 ರೀತಿ ಇದೆ. ಕೃಷಿ ಇಲಾಖೆಯಿಂದ ನಮ್ಗೆ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಅನ್ನ ಕೊಡ್ತಾರೆ ಬಂಧುಗಳೇ. ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿಯನ್ನ ಕೂಡ ಸೂಕ್ಷ್ಮ ನೀರಾವರಿ ಘಟಕ ಯೋಜನೆಯಲ್ಲಿ ಕೊಡ್ತಾರೆ ಬಂಧುಗಳೇ. ಶೇಕಡ ಎಲ್ಲಾ ಸಮುದಾಯದವರು ಕೂಡ 90% ಸಹಾಯಧನದೊಂದಿಗೆ ಈ ಒಂದು ಯೋಜನೆಯನ್ನ ರೈತರು ಪಡ್ಕೊಳ್ಬೇಕು ಅಂತ ಇಲಾಖೆಯು ಕೂಡ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತಾ ಇದೆ. ಹಾಗಾಗಿ ನಾವು ನೀವೆಲ್ಲ ಈ ಒಂದು ಸಂದರ್ಭದಲ್ಲಿ ಮಳೆಯ ಅನಿಶ್ಚಿತತೆ ಇದರಿಂದಾಗಿ ನಾವೆಲ್ಲ ಈ ಒಂದು ಯೋಜನೆಯನ್ನು ನಾವು ಪಡ್ಕೋಬಹುದು. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊದಲಷ್ಟು ಮಳೆ ಆಗ್ತಾ ಇಲ್ಲ, ಬರ್ತಾ ಬರ್ತಾ ಕಾಡು ಕಡಿಮೆ ಆಯಿತು, ನಾವು ಮರಗಿಡಗಳನ್ನೆಲ್ಲ ನಾವು ಹೋಗಿಸಿದ್ದೇವೆ. ಆ ಕಾರಣಕ್ಕಾಗಿ ನಾವು ಏನ್ ಮಾಡಿದ್ದೇವೆ ತಪ್ಪನ್ನು, ಆ ತಪ್ಪನ್ನು ನಾವು ಸರಿದೂಗಿಸ್ಕೋಬೇಕು ಅಂತಂದ್ರೆ ಈ ಒಂದು ಯೋಜನೆಗೆ ನಾವು ಒಕ್ಕೊಳ್ಳೇಬೇಕು. ನಾವು ಇತ್ತೀಚೆಗೆ ಈ ಯೋಜನೆಯನ್ನ ನಾವು ರೈತರು ನಾವು ನಾವು ನಮ್ಮ ಜಮೀನೊಳಗೆ ISI ಪ್ರಮಾಣೀಕೃತ ಸಲಕರಣೆಗಳನ್ನ ನಾವು ಅಳವಡಿಸ್ಕೊಂಡಿದ್ದೆ. ಆದ್ರೆ ನಾವು ಆ ಒಂದು ನಮ್ಮ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ನಮ್ಮ ದಾಖಲಾತಿಗಳನ್ನ ನೀಡಿದ್ರೆ ಅವರು ನಮ್ಗೆ 90% ಅನುದಾನವನ್ನ ಕೊಡ್ತಾರೆ ಬಂಧುಗಳೇ. ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲೇ ಇತ್ತೀಚೆಗೆ ಜಲಾನಯನ ಕಾರ್ಯಕ್ರಮಗಳು ಕೂಡ ಸೇರಿದೆ. ಕೃಷಿ ಹೊಂಡ, ಇಂಗುಗುಂಡಿ ಮತ್ತೆ ಕಂದಕಬೋದು, ಇವುಗಳನ್ನು ಕೂಡ ನಾವು ಮಾಡ್ಕೋಬಹುದಾಗಿದೆ. ಕಾರಣ ಈಗ ಮಳೆ ಕಡಿಮೆ ಇರೋ ಕಾರಣ ಒಂದ್ ವೇಳೆ ಮಳೆ ಆದಾಗ ಬಿದ್ದಂತ ಮಳೆ ನೀರು ನಮ್ಮ ಜಮೀನಿನಲ್ಲೇ ಇರಬೇಕು. ಬಿದ್ದಂತ ಮಳೆ ನೀರನ್ನ ಶೇಖರಣೆ ಮಾಡಿ ನಾವು ನಮ್ಮ ಜಮೀನಿಗೆ ಮತ್ತೆ ಅದನ್ನ ಬಳಸುವಂತ ವ್ಯವಸ್ಥೆ ಇರೋದ್ರಿಂದ ನಾವುಗಳು ಇದನ್ನ ಸರ್ಕಾರದಿಂದ ಅಂದ್ರೆ ಇಲಾಖಾ ಕಡೆಯಿಂದ ನಾವು ಕೃಷಿ ಹೊಂಡ ಮತ್ತೆ ಇಂಗುಗುಂಡಿ ಇವಕ್ಕೆ 80% ಅನುದಾನವನ್ನ ಇಲಾಖೆ ಕೊಡ್ತದೆ. SC/ST ಸಮುದಾಯದವರಿಗಾದ್ರೆ 90% ಅನುದಾನವನ್ನ ಇಲಾಖೆ ಕಡೆಯಿಂದ ಕೊಡ್ತದೆ. ಈ ಒಂದು ಯೋಜನೆಯನ್ನು ಕೂಡ ನಾವು ಈಗ ಪಡ್ಕೊಂಡು ಬಿದ್ದಂತ ಮಳೆ ನೀರನ್ನ ನಾವು ಮಳೆಗಾಲದಲ್ಲಿ ಶೇಖರಣೆ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಅದನ್ನ ನಾವು ಮತ್ತೆ ನಾವು ಬೆಳೆಗಳಿಗೆ ಉಪಯೋಗಿಸುವಂತದ್ದು ಸೂಕ್ತ. ಆ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ತಂದಿರುವಂತ ಈ ಒಂದು ಯೋಜನೆಯನ್ನ ನಾವು ನೀವೆಲ್ಲ ಬಳಸ್ಕೊಳ್ಬೇಕು. ಜೊತೆಗೆ ದೇಶದ ಬೆನ್ನೆಲುಬು ರೈತ, ಅನ್ನದಾತರಾಗಿರುವಂತ ನಾವು ಈ ದೇಶಕ್ಕಾಗಿ ನಾವು ಜನಸಾಮಾನ್ಯರಿಗೆ ಅನ್ನವನ್ನು ನೀಡುವಂತ ಜನರಾಗಿರುವಂತ ನಾವುಗಳು ಈ ಯೋಜನೆಯನ್ನು ಪಡೆದು ದೇಶದ ಆಹಾರ ಉತ್ಪಾದನೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತಲೂ ಕೂಡ ನಾವು ಹೇಳ್ತೇವೆ. ಈ ಒಂದು ಯೋಜನೆಯಲ್ಲಿ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಭಾವಚಿತ್ರ ಮತ್ತೆ ಪಹಣಿ

0: ಯಾವುದು ಐಎಸ್ಐ ನೋಂದಾಯಿತ ಸರ್ಕಾರ ಮತ್ತು ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿರುವಂತ ಯಾವುದೇ ಇಲಾಖೆ ಪರಿಕರಗಳನ್ನು ನಾವು ಅಳವಡಿಸ್ಕೊಳ್ಬಹುದು. ಆ ಒಂದು ವ್ಯವಸ್ಥೆಗೆ ಅವರು ಇಲಾಖೆಯಿಂದ ನಮಗೆ ಅನುದಾನವನ್ನ ಸಹಾಯಧನವನ್ನ ಕೊಡ್ತಾರೆ ಬಂಧುಗಳೇ. ಆ ಕಾರಣಕ್ಕಾಗಿ ಜೊತೆಗೆ ಹನಿ ನೀರಾವರಿ ಅಳವಡಿಸ್ಕೊಂಡ ನಂತರ ಒಂದು 7 ವರ್ಷ ಆಗಿದ್ರೆ ಮತ್ತೆ ನಾವು ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅವಾಗಲೂ ಕೂಡ ನಮಗೆ ಅವರು ಶೇಕಡ 90% ಅನುದಾನವನ್ನ ಕೊಡ್ತಾರೆ ಬಂಧುಗಳೇ. ಈ ಒಂದು ಯೋಜನೆಯನ್ನ ನಾವು ನೀವೆಲ್ಲ ಈ ಒಂದು ಭಾಗದಲ್ಲಿ ಅಳವಡಿಸ್ಕೊಂಡು ನಾವು ಹೆಚ್ಚು ಹೆಚ್ಚಿನ ಬೆಳೆಯನ್ನ ಬೆಳೆದು ಜನಸಾಮಾನ್ಯರಿಗೆ ಆಹಾರದ ಅಭಾವವಾಗದ ರೀತಿಯಲ್ಲಿ ನಾವು ದೇಶ ಸೇವೆಗಾಗಿ ನಾವೆಲ್ಲರೂ ಕೂಡ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ನಾವು ನೀವೆಲ್ಲ ಸೇವೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ವೃಷಭೇಂದ್ರ ಸ್ವಾಮಿ ಕೆಪಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳುಗರೇ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ. ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
3: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
4: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
3: ಜಡ ದಿನವ ಮುದಗೊಳಿಸೋ ಸಹಪಾಠಿ,
4: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
3: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
5: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೂರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2ನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ವಾರ್ತೆಗಳ ವಿವರ: ಅಂದಾಜಿಗಿಂತ ಕಡಿಮೆ ಉತ್ಪಾದನೆ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ವಾರಗಳಲ್ಲಿ ಸಕ್ಕರೆ ಬೆಲೆಗಳು ಏರಿಕೆಯಾಗಿದ್ದು, ಕಳೆದ ತಿಂಗಳು 20ರಂದು ಪ್ರತಿ ಕೆಜಿಗೆ 48 ರೂಪಾಯಿಯಿಂದ ಸುಮಾರು 55 ರೂಪಾಯಿಗೆ ಏರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಸುಕ್ನಾದಲ್ಲಿ ಗೂರ್ಖಾ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮನೋಜ್ ಅಗರ್ವಾಲ್, ಪರ್ವತ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಶಾಲ್ ಲಾಮಾ, ಗೂರ್ಖಾ ನಾಯಕರಾದ ಬಿಮಲ್ ಗುರುಂಗ್, ಮಾನ್ ಘೀಶಿಂಗ್, ಲೋಕಸಭಾ ಸದಸ್ಯ ರಾಜು ಬಿಸ್ತ್ ಮತ್ತು ಇತರ 4 ಗೂರ್ಖಾ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು. ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗೆ ಸಂಬಂಧಿಸಿದಂತೆ ಶಾಶ್ವತ ರಾಜಕೀಯ ಪರಿಹಾರ ಒದಗಿಸಿ

0: ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೋರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ತಿಳಿಸಿದ್ದಾರೆ. ಇಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಎಫ್, ಎಸ್ಎಸ್ಬಿ, ಐಬಿ, ಪೊಲೀಸ್ ಮತ್ತು ಇತರ ರಾಜ್ಯ ಹಾಗೂ ಕೇಂದ್ರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಿಲಿಗುರಿ ಕಾರಿಡಾರ್ ಸಭೆ ನಡೆಯಲಿದೆ. 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐನ ಸಿದ್ದತೆಗಳಿಗಾಗಿ ದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ಸ್ಟೀರಿಂಗ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವಹಿಸಿದ್ದರು. ಚಿತ್ರೋತ್ಸವವನ್ನು ವಿಶ್ವದರ್ಜೆಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವವಾಗಿ ಮತ್ತಷ್ಟು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಚಲನಚಿತ್ರೋತ್ಸವವು ಈ ವರ್ಷದ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮುರುಗನ್, ಈ ಚಿತ್ರೋತ್ಸವ ಯುವ ವಿದ್ಯಾರ್ಥಿಗಳು, ಉದಯೋನ್ಮುಖ ಚಲನಚಿತ್ರ ನಿರ್ಮಾಣಕಾರರು ಮತ್ತು ಭಾರತೀಯ ಚಲನಚಿತ್ರೋದ್ಯಮದ ಬೆಳಕಿಗೆ ಬಾರದ ನಾಯಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆ ಪ್ರದರ್ಶಿಸಲು, ಸ್ಥಾಪಿತ ಚಲನಚಿತ್ರ ನಿರ್ಮಾಪಕರಿಂದ ಕಲಿಯಲು ಮತ್ತು ಜಾಗತಿಕ ಚಲನಚಿತ್ರ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಚಿತ್ರೋತ್ಸವವು ವೇದಿಕೆಯನ್ನು ಒದಗಿಸಬೇಕು ಮತ್ತು ಅತ್ಯುತ್ತಮ ಚಲನಚಿತ್ರಗಳನ್ನು ತರುವ ಮೂಲಕ ಪ್ರಪಂಚದಾದ್ಯಂತದ ಸೃಜನಶೀಲ ಪ್ರತಿಭೆಗಳನ್ನು ಭಾರತಕ್ಕೆ ಪರಿಚಯಿಸುವ ಮೂಲಕ ತನ್ನ ಅಂತಾರಾಷ್ಟೀಯ ಪ್ರಭಾವವನ್ನು ಬಲಪಡಿಸಬೇಕು ಎಂದು ಸಚಿವರು ಹೇಳಿದರು. 4 ವರ್ಷದೊಳಗಿನ ಮಕ್ಕಳಿಗೆ ಬಳಸಲಾಗುತ್ತಿರುವ ಕ್ಲೋರ್ ಫೆನಿರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ ಪ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ವರ್ಷದೊಳಗಿನ ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಈ ಔಷಧಿಗಳ ಬಳಕೆಯು 4 ವರ್ಷದೊಳಗಿನ ಮಕ್ಕಳಿಗೆ ತೊಂದರೆಗಳನ್ನೊಡ್ಡುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜನವರಿಯಲ್ಲಿ ಇಂತಹ 16 ಔಷಧಗಳ ಉತ್ಪಾದನೆ, ಮಾರಾಟ ಮತ್ತು ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಷೇಧಿಸಿತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿ ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿತು. ಮಹಿಳಾ ನೇತೃತ್ವದ ಗ್ರಾಮೀಣ ಉದ್ಯಮಗಳನ್ನು ಬಲಪಡಿಸುವುದು ಮತ್ತು ಹೆಚ್ಚಿಸುವುದು ಹಾಗೂ ಸಣ್ಣ ಪ್ರಮಾಣದ ಸ್ವಸಹಾಯ ಗುಂಪು ಉದ್ಯಮಗಳನ್ನು ಉನ್ನತ ಶ್ರೇಣಿಯ ಬೆಳವಣಿಗೆ ಆಧಾರಿತ ವ್ಯವಹಾರಗಳಿಗಾಗಿ ಉತ್ತೇಜಿಸುವ ಉದ್ದೇಶದೊಂದಿಗೆ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ವಹಿಸಿದ್ದರು. ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆ, ನೇತೃತ್ವದ ಜೀವನೋಪಾಯದ ಅವಕಾಶಗಳನ್ನು ವೇಗಗೊಳಿಸುವುದು ಮತ್ತು 6 ಕೋಟಿ ಲಖ್ಪತಿ ದೀದಿಗಳನ್ನು ಮಾಡುವ ರಾಷ್ಟೀಯ ಗುರಿಗೆ ಕೊಡುಗೆ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದವು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಕ್ಷದ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಲವಂತ ಹಣಸುಲಿಗೆ, ಕಾನೂನುಬಾಹಿರ ರಸ್ತೆ ಮತ್ತು ಟೋಲ್ ತೆರಿಗೆ ಸಂಗ್ರಹ, ಅಕ್ರಮ ಮದ್ಯ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 3 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಸಚಿವರು ನಿನ್ನೆ ಸಿಲಿಗುರಿಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಾಯವಾಣಿಗಳ ಕಾರ್ಯನಿರ್ವಹಣೆ ಕುರಿತು ಸಭೆ ನಡೆಸಿದರು. ಸಹಾಯವಾಣಿಯಲ್ಲಿ ದಾಖಲಾಗುವ ಎಲ್ಲಾ ದೂರುಗಳ ಕುರಿತಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಲಾಗುವುದು. ಬಲವಂತ ಹಣಸುಲಿಗೆ, ಸಿಂಡಿಕೇಟ್ ಚಟುವಟಿಕೆಗಳು ಮತ್ತು ಅಕ್ರಮ ಹಣ ಸಂಗ್ರಹದಿಂದ ಪಶ್ಚಿಮ ಬಂಗಾಳ ಜನತೆ ಅನೇಕ ವರ್ಷಗಳಿಂದ ನೊಂದಿದ್ದಾರೆ. ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊರ್ಮೋಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆಯುವುದನ್ನು ಅಮೆರಿಕ ತಡೆದಿದೆ ಎಂದು ಹೇಳಿದರು. ಆದರೆ ಟ್ರಂಪ್ ಅವರ ಹೇಳಿಕೆಯನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಈಡೇರಿಸುವ ತನಕ ಹೊರ್ಮೋಸ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿದ್ದು ಗಡಿ

ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ಡೆಹ್ರಾಡೂನ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 14ನೇ ಭಾರತ ನೇಪಾಳ ಜಂಟಿ ಕಾರ್ಯಕಾರಿ ತಂಡದ ಸಭೆಯಲ್ಲಿ ಈ ಕುರಿತ ಚರ್ಚೆ ನಡೆದಿದೆ. ಎರಡು ದಿನಗಳ ಸಭೆಯಲ್ಲಿ ಗಡಿ ಮೂಲಕ ನಡೆಯುವ ಅಪರಾಧ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು, ಗಡಿ ಮೂಲಸೌಕರ್ಯವನ್ನು ಬಲಪಡಿಸುವುದು ಮತ್ತು ಸೂಕ್ತ ಬಳಕೆ, ರಸ್ತೆಗಳು ಹಾಗೂ ರೈಲ್ವೆ ಜಾಲಗಳು, ಅತಿಕ್ರಮಣ ತೆರವು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ವಿವಿಧ ವಲಯಗಳಲ್ಲಿ ಸಾಂಸ್ಥಿಕ ಸಮನ್ವಯ ಬಲಪಡಿಸುವಿಕೆ ಮತ್ತು ಸಾಮರ್ಥ್ಯ ವೃದ್ಧಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ಧ ತನ್ನ ಎರಡನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ಧ 5-3 ಗೋಲುಗಳಿಂದ ಗೆಲ್ಲುವ ಮೂಲಕ ಭಾರತ ಪೂಲ್ ಡಿಯಲ್ಲಿ ಸ್ಥಾನ ಪಡೆದಿದೆ. ಎರಡನೇ ಹಂತಕ್ಕೆ ಯಾವುದೇ ಅಂಕದೊಂದಿಗೆ ಪ್ರವೇಶಿಸದಿರುವ ಭಾರತಕ್ಕೆ ಇಂದಿನ ಪಂದ್ಯ ನಿರ್ಣಾಯಕವಾಗಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲ್ಯಾಂಡ್ಸ್ ವಿರುದ್ಧ 0-2 ಗೋಲಿನಿಂದ ಪರಾಭವಗೊಂಡಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ಸ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ಕೇರಳದ ಅಳಪ್ಪುಳದಲ್ಲಿರುವ ಪುನ್ನಮಾದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಿದೆ. ಪ್ರತಿಷ್ಠಿತ ಈ ವಾರ್ಷಿಕ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಿವೆ. ನೆಹರು ಟ್ರೋಫಿಯು ಕೇರಳಂನ ಪ್ರಮುಖ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಅಳಪ್ಪುಳ ಜಿಲ್ಲೆಯಲ್ಲಿಂದು ಸರ್ಕಾರಿ ಕಚೇರಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಶಂಕರ್ ಮಹಾದೇವನ್ ಹಾಡಿರುವ ನೀನಾದೇನಾ ಈ ಚಿತ್ರದ ಒಂದು ಹಾಡು. ಸಾಹಿತ್ಯ ಶಿವರಂಜೇಗೌಡ ಹಾಗೂ ಚಂದನ್, ಸಂಗೀತ ಅರ್ಜುನ್ ಜನ್ಯ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ನಲಿತ ಹಾಗೂ ಸಂಗಡಿಗರ ಕಂಠದಲ್ಲಿ ನೀನಂದ್ರೆ ಇಷ್ಟ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನ ಬರೆದಿದ್ದವರು ಬಿ ಮಲ್ಲೇಶ್, ಸಂಗೀತ ಭಾರದ್ವಾಜ್.

0: ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಸಮುದ್ರದ ನಡುವೆ ಒಂದು ದ್ವೀಪ. ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆಯೇ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ, ಅವನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಭಗದಾಲಭ್ಯ ಮುನಿಗಳನ್ನ ಮಾತನಾಡ್ತಾ ಇದ್ದಾರೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗಿದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕವನ್ನ ಆಳಿದಂತಹ, ಸತ್ಯಲೋಕದ ಪದವಿಯನ್ನ ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಈ ಭಗದಾಲಭ್ಯರ ಜೀವನದಲ್ಲಿ 20 ಬ್ರಹ್ಮನ ಆಯುಷ್ಯವನ್ನ ನೋಡಿಬಿಟ್ಟಿದ್ದಾರೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ.

ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಜಗತ್ತು ಅಷ್ಟು ಬಾರಿ ಮುಳುಗು ಹೋಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು ಈ ಬ್ರಹ್ಮರ ಆಯುಷ್ಯವೇ ಅನಿತ್ಯ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟು ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪ ಆಯುಷ್ಯವನ್ನ 20 ಬ್ರಹ್ಮನನ್ನ ನೋಡಿದಂತಹ ಭಗದಾಲಭ್ಯರು ಇದು ಅಲ್ಪ ಆಯುಷ್ಯ ಅಂತ ಹೇಳಿದ್ದಾರೆ. ತಪಸ್ಸಿಗೋಸ್ಕರ ಮೋಕ್ಷದ ದಾರಿಯನ್ನು ಹುಡುಕೋಡಕ್ಕೋಸ್ಕರ ಇದು ಅಲ್ಪ ಆಯುಷ್ಯ ಅಂತ ಹೇಳಿ ತಿಳಿದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ, ತಪಸ್ಸನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಪ್ರತಿ ಬಾರಿ ಜಲಪ್ರಳಯ ಉಂಟಾದಾಗ ಎಲ್ಲ ಲೋಕವೂ ಕೂಡ ನಾಶವಾದಾಗ

ಎಷ್ಟೋ ಬಾರಿ ಜಲಪ್ರಳಯ ಉಂಟಾಗಿ ಹೋಯಿತು. ಎಲ್ಲ ಜಗತ್ತು ಕೂಡ ಸರ್ವನಾಶವನ್ನ ಹೊಂದುತ್ತೆ ಆ ಜಲಪ್ರಳಯವಾದಾಗ. ಆಗ ಆ ನೀರಿನಲ್ಲಿ ಒಂದು ವಟವೃಕ್ಷ ಮಾತ್ರ ಕಾಣಿಸ್ತಾ ಇರುತ್ತೆ. ಆ ವಟವೃಕ್ಷದ ಒಂದು ಆಲದ ಎಲೆಯ ಮೇಲೆ ಒಬ್ಬ ಬಾಲಕ ಸಂತೋಷದಿಂದ ತನ್ನ ಕೋಮಲವಾಗಿರ್ತಕ್ಕಂತಹ ಪಾದ ಕಮಲದ ಹೆಬ್ಬೆರಳನ್ನ ಚೀಪ್ತಾ ಇದ್ದಾನಂತೆ. ಕರಕಮಲಗಳಿಂದ ಹಿಡಿದುಬಿಟ್ಟು ಮುಖದ ಕಮಲದಲ್ಲಿ ಇಟ್ಟುಬಿಟ್ಟು ಅವನ ಬಾಯಲ್ಲಿ ಇಟ್ಟು ಅದನ್ನ ಚೀಪ್ತಾ ಇದ್ದಾನೆ. ಒಮ್ಮೊಮ್ಮೆ ನಗುತ್ತಾನೆ, ಒಮ್ಮೊಮ್ಮೆ ಅಳುತ್ತಾನೆ. ಹೀಗೆ ಮಲಗಿಕೊಂಡಿರ್ತಕ್ಕಂತಹ ಬಾಲಕನನ್ನ ನಾನು ಆ ಪ್ರಳಯದ ಸಂದರ್ಭದಲ್ಲಿ ನೋಡಿದೆ.

ಹೀಗೆ ಪ್ರತಿ ಬಾರಿ ಪ್ರಳಯ ಉಂಟಾದಾಗಲೂ ಕೂಡ ಆ ಬಾಲಕನನ್ನ ನಾನು ನೋಡಿದ್ದೇನೆ, ನೋಡಿಬಿಟ್ಟು ಸಂತೋಷಗೊಂಡಿದ್ದೇನೆ. ಅನೇಕ ಸಲ ಅವನು ಒಮ್ಮೊಮ್ಮೆ ಬಾಲಕನಾಗಿ ಕಾಣಿಸ್ಕೊಳ್ತಾನೆ, ಒಮ್ಮೊಮ್ಮೆ ತುಂಬಾ ಚಿಕ್ಕ ಮಗುವಾಗಿ ಕಾಣಿಸ್ಕೊಳ್ತಾನೆ. ಬಂದು ನಿಲ್ತಾನೆ ನನ್ನ ಮುಂದೆ, ನನ್ನ ಮುಂದೆ ನಿಂತು ಮಾತನಾಡಿಸೋದಿಲ್ಲ, ನನ್ನನ್ನು ಮಾತನಾಡಿಸದೆ ಏನು ಕೂಡ ವಿಚಾರಿಸೋದಿಲ್ಲ, ಏನು ಮಾಡ್ತಾ ಇದೀಯ ಏನು ಅಂತ ಹೇಳಿ ಒಮ್ಮೆಯೂ ಕೂಡ ಕೇಳಿಲ್ಲ ಆ ಬಾಲಕ ನನ್ನನ್ನು. ಅಂತಹ ಅನೇಕ ದೃಶ್ಯಗಳನ್ನು ನಾನು ಪ್ರತಿ ಬಾರಿ ಪ್ರಳಯದಲ್ಲೂ ಕೂಡ ನೋಡಿದ್ದೇನೆ. ಪ್ರಳಯ ಉಂಟಾದಾಗ ಜಗತ್ತು ಹೊರಟು ಹೋಗುತ್ತೆ, ಆ ಪುಟ್ಟ ಬಾಲಕ ಆ ಅಲದ ಎಲೆಯ ಮೇಲೆ ಬಂದು ಆ ತನ್ನ ಬೆರಳನ್ನು ಚೀಪ್ತಾ ಏನು ದರ್ಶನವನ್ನು ನನಗೆ ಕೊಡ್ತಾ ಇದ್ದ. ಅವನು ಬೇರೆ ಅಲ್ಲ, ಇವತ್ತು ನಿಮ್ಮೊಡನೆ ಬಂದಿರತಕ್ಕಂತಹ ಆ ಕೃಷ್ಣ ಆ ಹರಿ ಬೇರೆ ಅಲ್ಲ ಅಂತ ಹೇಳಿ ಅವನನ್ನೇ ಇವತ್ತು ನಾನು ಮೊರೆ ಹೋಗಿದ್ದೇನೆ. ಅದಕ್ಕೋಸ್ಕರ ನಾನು ತಪಸ್ಸನ್ನ ಮಾಡಿದ್ದು, ಅವನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ತಪಸ್ಸನ್ನ ಮಾಡಿದ್ದೆ. ಇವತ್ತು ನಿಮ್ಮೊಡನೆ ಅವನು ಬಂದಿದ್ದಾನೆ, ಅವನನ್ನು ನಾನು ಮೊರೆ ಹೋಗಿದ್ದೇನೆ ಅಂತ ಹೇಳಿ ಮಗದಾಲಭ್ಯರು ಹೇಳ್ತಾ ಇದ್ದಾರೆ.

ಆಗ ಕೃಷ್ಣನನ್ನ ನೋಡ್ಬಿಟ್ಟು ಭಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಬಾಲಕನಾಗಿ ಆ ಒಂದು ಪ್ರಳಯ ಕಾಲದಲ್ಲಿ ನನಗೆ ವಟಪತ್ರ ಶಾಹಿಯಾಗಿ ನೀನು ದರ್ಶನವನ್ನು ಕೊಟ್ಟಿದ್ದೆ. ಇಂದು ನೀನು ಧರ್ಮ ಸಂಸ್ಥಾಪನೆಗೋಸ್ಕರ ಹುಟ್ಟುಬಿಟ್ಟು ಈ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಲಕ್ಷ್ಮೀಕಾಂತನಾಗಿ ರಮಾರಮಣನಾಗಿ ಇವತ್ತು ನನಗೆ ದರ್ಶನವನ್ನು ಕೊಡ್ತಾ ಇದ್ದೀಯ. ಎಲ್ಲ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಅವನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತೇಳಿ ಹೇಳಿಕೊಂಡಿರ್ತಕ್ಕಂತಹ ಕೃಷ್ಣ, ನೀನು ಧರ್ಮ ಪಾಲನೆಗೋಸ್ಕರ ಇವತ್ತು ನೀನು ಬಂದಿದ್ದೀಯ, ನನಗೆ ದರ್ಶನವನ್ನು ಕೊಡ್ತಾ ಇದ್ದೀಯ. ಹಿಂದೆ ಯಾವತ್ತೂ ಕೂಡ ಈ ರೀತಿಯಾದಂತಹ ದರ್ಶನವನ್ನು ನೀನು ನನಗೆ ಕೊಟ್ಟಿಲ್ಲ ಅಂಥೇಳಿ ಅವನನ್ನು ನಮಸ್ಕಾರವನ್ನು ಮಾಡ್ತಾ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ಈ ಸಂದರ್ಭವನ್ನು ನಾನು ಬಿಡೋದಿಲ್ಲ, ನಿನ್ನನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಭಗದಾಲಭ್ಯರು ಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಆಗ

ಆಗ ಭಗದಾಲ ಭೀರು ಮುನಿಗಳು ಹೇಳ್ತಾ ಇದ್ದಾರೆ, ಅರ್ಜುನ ಯಾತಕ್ಕೆ ಮದುವೆಯನ್ನ ಮಾಡ್ಕೊಂಡಿಲ್ಲ, ಯಾತಕ್ಕೋಸ್ಕರ ಈ ಮನೆಯನ್ನ ಕಟ್ಟಿಲ್ಲ, ಆಶ್ರಮವನ್ನು ಕಟ್ಟಿಲ್ಲ ಅಂತ ಹೇಳಿ ನೀನು ಕೇಳಿದೆಯಲ್ಲ, ನನಗೆ ಈ ಭಗವಂತನ ದೇಹವೇ ನನ್ನ ದೇಹ, ಈ ಭಗವಂತನ ದರ್ಶನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಅವನ ದೇಹದಲ್ಲಿ ನಾನು ಹೋಗ್ಬಿಡ್ತೇನೆ, ಅವನನ್ನ ನಾನು ಅವನಲ್ಲಿ ಒಂದಾಗ್ತೇನೆ ಅಂತ ಹೇಳಿ ಹೇಳ್ತಾ ಮೋಕ್ಷಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಆ ಮೋಕ್ಷ ಅನ್ನತಕ್ಕಂತಹದ್ದೇ ನನ್ನ ಮಡದಿ, ಆದ್ದರಿಂದ ಈ ತರಗೆಲೆಯನ್ನ ಹಿಡ್ಕೊಂಡ್ಬಿಟ್ಟು ಇಷ್ಟು ದಿವಸ ನಾನು ಇದ್ದೆ ಅಂತ ಹೇಳಿ ಕೃಷ್ಣನನ್ನ ಆಲಂಗಿಸ್ಕೊಳ್ತಾ ಇದ್ದಾರಂತೆ ಭಗದಾಲಭ್ಯರು. ಕೃಷ್ಣನನ್ನ ಆಲಂಗಿಸಿಕೊಂಡು ಬಿಟ್ಟು ಇವನ ಹೃದಯವೇ ನನಗೆ ವಾಸವಾಗಲಿ, ಇವನು ನನ್ನ ಹೃದಯದಲ್ಲಿ ವಾಸ ಮಾಡಲಿ ಅಂತ ಹೇಳ್ತಾ ಆ ಅರ್ಜುನನಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಭಗದಾಲಭ್ಯರು.

ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಮುನಿಗಳನ್ನ ಕೊರೆದು ಬಿಟ್ಟು 20 ಬ್ರಹ್ಮರ ಬಾಳವೆಯನ್ನ ನೋಡಿರ್ತಕ್ಕಂತಹ ನೀವು ಎಲ್ಲರಿಗಿಂತ ಹಿರಿಯರು, ಗುರುತ್ವ ಅನ್ನತಕ್ಕಂಥದ್ದು ನಿಮಗೆ ಒಪ್ಪುತ್ತೆ, ನಿಮಗೆ ಶೋಭಿಸುತ್ತೆ ಅಂತ ಹೇಳಿ ಹೇಳಿದ. ಇಷ್ಟು ದಿವಸ ನೀವು ಬಾಳಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ತುಂಬಾ ಆಶ್ಚರ್ಯ ಶಿವಶಿವ, ನಮಗೆಲ್ಲರಿಗೂ ಕೂಡ ನೀವು ಪೂಜ್ಯರು, ಈ ಲೋಕಕ್ಕೆ ನೀವು ಪೂಜ್ಯರು ಅಂತ ಹೇಳಿ ಮತ್ತೆ ತಪ್ಪು ತಿಳ್ಕೊಳ್ಬಾರ್ದು. ನಮ್ಮ ಅಣ್ಣನ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಆಗಿದೆ. ನೀವು ಅಲ್ಲಿಗೆ ಬರಬೇಕು, ಅಶ್ವಮೇಧ ಯಾಗಕ್ಕೆ ನೀವು ಬರಬೇಕು. ಅವನ ಯಾಗ ಸಫಲವಾಗುತ್ತೆ. ನಿಮ್ಮ ದರ್ಶನದಿಂದಲೇ ನಮಗೆ ಆ ಒಂದು ಎಲ್ಲ ಪುಣ್ಯಗಳು ದೊರಕಿದೆ. ಆದರೆ ನೀವು ಅಲ್ಲಿಗೆ ಬರಬೇಕು, ನಮ್ಮ ಅಣ್ಣನ ಒಂದು ಯಾಗವನ್ನು ಯಜ್ಞವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿ ಹೇಳಿದಾಗ ಮಗದಾಲಭ್ಯರು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಗುರುತ್ವ ಅಂತ ಹೇಳಿ ನೀವು ದೊಡ್ಡವರು, ಲೋಕಕ್ಕೆ ಪೂಜ್ಯರು, ದೊಡ್ಡವರು ಅಂತ ಹೇಳಿ ಹೊಗಳ್ತಾ ಇದೆಯಲ್ಲ, ಇಂತಹ ಒಂದು ಭಾವನೆಯನ್ನು ನನ್ನ ಮೇಲೆ ಹೊರಿಸಬೇಡ. ಯಾರೂ ಕೂಡ ದೊಡ್ಡವರಲ್ಲ. ಈ ಕೃಷ್ಣ ಇದ್ದ ಮೇಲೆ, ಈ ಕೃಷ್ಣನ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಹಿರಿಯರಲ್ಲ ಅಂತ ಹೇಳಿ, ಗುರುತ್ವ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಮಾತ್ರ, ಬೇರೆ ಯಾರಿಗೂ ಕೂಡ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಮಗನಾಗ ಬೀರು ಹೇಳ್ತಾ ಇದ್ದಾರೆ, ಅರ್ಜುನ ಕೃಷ್ಣ ಎಲ್ಲ ವೇದಗಳು ಕೂಡ ಮೂಲ ಪುರುಷನಾಗಿರ್ತಕ್ಕಂಥ ಅವನು. ಅವನು ಇರಬೇಕಾದ್ರೆ ಈ ಲೋಕದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರಿಗೂ ಕೂಡ ಗರ್ವ ಅನ್ನತಕ್ಕಂಥದ್ದು ಸಲ್ಲೋದಿಲ್ಲ. ಅರ್ಜುನ ಕೇಳು, ಹಿಂದೆ ಈ ಸಮುದ್ರದ ನಡುಗುಡ್ಡೆಯಲ್ಲಿ ಈ ದ್ವೀಪದಲ್ಲಿ ನಾನು ತಪಸ್ಸನ್ನ ಮಾಡ್ತಾ ಇದ್ದೆ. ಆಗ ಒಂದು ಮಹಾಕಲ್ಪ ನಡೀತಾ ಇತ್ತು. ಆ ಮಹಾಕಲ್ಪಕ್ಕೆ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಒಡೆಯ, ಅವನು ಅದನ್ನ ಪಾಲಿಸ್ತಾ ಇದ್ದ, ನಾನು ತಪಸ್ಸನ್ನ ಮಾಡ್ತಾ ಇದ್ದೆ. ಆಗ ಅವನಿಗೆ ಸುಮಾರು 40 ವರ್ಷ ಇರಬಹುದು. ಅವನು ಹಂಸ ರೂಢನಾಗಿ ಹಂಸ ವಾಹನನಾಗಿ ನನ್ನ ಬಳಿಗೆ ಬಂದ, ತಪಸ್ಸನ್ನ ಮಾಡ್ತಾ ಇರ್ತಕ್ಕಂತಹ ಜಾಗಕ್ಕೆ ಬಂದು ನನ್ನ ಮುಂದೆ ನಿಂತು ಬಿಟ್ಟು ಹೇಳ್ತಾ ಇದ್ದಾನೆ, ಆ ಬ್ರಹ್ಮ ಹೇಳ್ದ ಅಂತ ಹೇಳಿ ಕಥೆಯನ್ನ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಹಂಸಾರೂಢನಾಗಿ ಬಂದುಬಿಟ್ಟು ನನ್ನ ಮುಂದೆ ನಿಂತಿದ್ದಾನೆ. ಅವನು ಕೇಳ್ದ, ಅಪ್ಪ ಬ್ರಾಹ್ಮಣ, ನೀನು ಯಾರು? ಯಾತಕ್ಕೋಸ್ಕರ ತಪಸ್ಸನ್ನ ಮಾಡ್ತಾ ಇದ್ದೀಯಾ? ಈ ಎಲೆಯನ್ನ ತಲೆಯ ಮೇಲೆ ಹಿಡಿದುಕೊಂಡು ತಪಸ್ಸನ್ನ ಮಾಡ್ತಾ ಇದ್ದೀಯಲ್ಲ, ನೀನಾರು ಅಂತ ಹೇಳಿ ಕೇಳ್ದ. ಮತ್ತೆ ನಿನ್ನ ಬಯಕೆ ಏನು, ನಿನಗೇನು ವರ ಬೇಕು ಅದನ್ನ ಕೇಳು, ನಾನು ಕೊಡ್ತೇನೆ ಅಂತ ಹೇಳಿ ಅವನು ಅಂದ. ಅದಕ್ಕೆ ನಾನು ಹೇಳಿದೆ, ತೊಲಗು ತೊಲಗು, ಹೊರಟೋಗ್ಬಿಡಪ್ಪ ನೀನು, ನನಗೆ ಏನು ವರವೂ ಬೇಡ, ನೀನು ನನಗೆ ಏನು ವರವನ್ನು ಕೊಡ್ತೇನೆ ಅಂತ ಹೇಳಿ ನೀನು ಅನ್ಕೊಂಡಿದೆಯೋ, ಯಾರಿಗಾದ್ರೂ ಕೊಟ್ಬಿಡು, ಹೊರಟು ಹೋಗು ಅಂತ ಹೇಳಿ ನಾನು ಹೇಳಿದೆ. ಆಗ ಚತುರ್ಮುಖ ಬ್ರಹ್ಮ

ನಾನು ಯಾವಾಗ ಹೇಳಿದೆ ಹೊರಟೋಗು, ನನಗೆ ನಿನ್ನ ವರ ಬೇಡ ಅಂತ ಹೇಳಿ ಹೇಳಿದೆ, ಆಗ ಆ ಬ್ರಹ್ಮನಿಗೆ ಸಿಟ್ಟು ಬಂದ್ಬಿಡ್ತು. ಗರ್ವದಿಂದ ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನಂತಹ ಚತುರ್ಮುಖ ಬ್ರಹ್ಮನನ್ನ ಎಲ್ಲಿ ತೋರಿಸು ನೋಡೋಣ, ನನಗೆ ನಾಲ್ಕು ಮುಖಗಳಿದೆ, ಅಂತಹ ಚತುರ್ಮುಖ ಬ್ರಹ್ಮನನ್ನ ನೀವು ತೋರಿಸು ಅಂತ ಹೇಳಿ ಗರ್ವದಿಂದ ಹೇಳಿದ ಆ ಬ್ರಹ್ಮ ಪದ್ಮ ಅನ್ನತಕ್ಕಂತಹ ಬ್ರಹ್ಮ. ಅಷ್ಟು ಅವನು ಹೇಳುವಷ್ಟರಲ್ಲಿ, ಅವನ ಮಾತು ಮುಗಿಯುವಷ್ಟರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಂಟರಗಾಳಿ ಬಂದುಬಿಡ್ತು, ನಮ್ಮನ್ನ ಇಬ್ಬರನ್ನು ಕೂಡ ಎತ್ಕೊಂಡು ಹೊರಟು ಬಿಡ್ತು, ಆಕಾಶದಲ್ಲಿ ಹಾರಾಡಿಸ್ತಾ ಗಗನದಲ್ಲಿ ನಮ್ಮನ್ನ ಚಿಮ್ಮಿಸ್ತಾ ನಮ್ಮನ್ನ ಹೊತ್ಕೊಂಡು ಹೋಯ್ತು. ಎಲ್ಲ ಬ್ರಹ್ಮಾಂಡಗಳು ಕೂಡ ಭೂಮಿಯೇ ನಡುಗ್ತಾ ಇದೆ, ಭೂಮಿ ನಡುಗುವಂತೆ ಆಕಾಶಕ್ಕೆ ನಮ್ಮ ಇಬ್ಬರನ್ನು

ಹೇಳ್ತಾ ಇದ್ದಾರೆ ಭಗದ ಲಭ್ಯರು ಮುನಿಗಳು. ಅಪ್ಪ ಅರ್ಜುನ, ಸಾಮಾನ್ಯವಾಗಿರ್ತಕ್ಕಂತಹ ಲೋಕವನ್ನ ನಾವು ನೋಡ್ಲಿಲ್ಲ. ಹೇಗೆ ಹತ್ತಿಯ ಮರದಲ್ಲಿ ತುಂಬಿ ತುಂಬಿಕೊಂಡಿರ್ತಕ್ಕಂತಹ ಹಣ್ಣುಗಳು ಕಾಣುತ್ತೆ, ಆ ರೀತಿ ಶತಕೋಟಿ ಬ್ರಹ್ಮಾಂಡಗಳು ಕಾಣಿಸ್ಬಿಡ್ತು. ಜೊತೆಗೆ ಆ ಪದ್ಮನಾಭ ಆ ಭಗವಂತನ ಸೃಷ್ಟಿಯಲ್ಲಿ ಮೈಯಲ್ಲಿ ಯಾವ ರೀತಿ ಅಜಾಂಡವಾಗಿರ್ತಕ್ಕಂತಹ ಅನೇಕ ಕೋಟಿ ಕೋಟಿ ಬ್ರಹ್ಮಾಂಡಗಳು ಇದೆಯೋ ಆ ರೀತಿ ನಮಗೆ ಲೋಕಗಳನ್ನು ತೋರಿಸ್ತು. ನಾವು ಏನು ಕ್ಷಣಾರ್ಧದಲ್ಲಿ ಎಲ್ಲ ಆ ಲೋಕಗಳಲ್ಲಿನ ತೋರಿಸಿಬಿಟ್ಟು ನಮ್ಮನ್ನು ಒಂದು ಲೋಕಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸ್ತು. ಅಲ್ಲಿ ನಾವಿಬ್ಬರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದೇವೆ. ಅಲ್ಲಿ ಒಬ್ಬ ಬ್ರಹ್ಮ ಇದ್ದಾನೆ, ಅವನು ಆ ಲೋಕದ ಒಡೆಯ. ಆ ಲೋಕದ ಒಡೆಯ ಅವನು ಕೇಳ್ತಾ ಇದ್ದಾನೆ, ಯಾತಕ್ಕೋಸ್ಕರ ಬಂದಿರಿ, ಯಾರು ನೀವು ಅಂತ ಹೇಳಿ ಅವನು ಕೇಳ್ದ. ಅದಕ್ಕೆ ನಮ್ಮ ಈ ಚತುರ್ಮುಖ ಬ್ರಹ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ, ನಾನು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಇವನು ನನ್ನ ಶಿಷ್ಯ ಮಗದಾಲಭ್ಯ.

ಲೋಕದನ್ನ ಆಳ್ತಾ ಇರ್ತಕ್ಕಂತಹ ಆ ಅಷ್ಟಮುಖದ ಬ್ರಹ್ಮ ಅವನು, ಅವನನ್ನ ನೋಡಿದ್ವಿ. ಅವನು ಕೇಳಿದ, ನೀವು ಯಾರು ಅಂತ ಹೇಳಿ ಕೇಳಿದ್ದಕ್ಕೆ ಈ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಉತ್ತರವನ್ನು ಕೊಟ್ಟ. ನಾನು ಚತುರ್ಮುಖ ಬ್ರಹ್ಮ, ನಾನು ಇಂಥ ಲೋಕದವನು, ಇವನು ನನ್ನ ಶಿಷ್ಯ ಭಗದಾಲಭ್ಯ ಅನ್ನತಕ್ಕಂಥವನು ಅಂತ ಹೇಳಿ ಹೇಳುವಷ್ಟರಲ್ಲಿ ಅವನು ಕೂಡ ಗರ್ವದಿಂದ, ಏನು ನೀನು ಬ್ರಹ್ಮನೇ ಅಂತೇಳಿ ಅಪಹಾಸ್ಯವನ್ನು ಮಾಡ್ತಾ ಗರ್ವವನ್ನು ಪಡ್ತಾ ಇದ್ದಾನಂತೆ ಆ ಎಂಟು ಮುಖದ ಬ್ರಹ್ಮ. ಅವನು ಹೇಳ್ತಾ ಇದ್ದಾನೆ, ಓಹೋ ನೀನು ಬ್ರಹ್ಮ, ಇವನು ನಿನ್ನ ಶಿಷ್ಯ ಅಂಥೇಳಿ ನಗು ನಗುತ್ತಾ, ನಿಮಗೆ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ, ನಿಮಗೆ ಸತ್ಕಾರವನ್ನು ಮಾಡೋದಕ್ಕೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡ್ತಕ್ಕಂತಹ ಊಳಿಗದವರಿದಾರಲ್ಲ ಕೆಲಸದವರು, ಅವರು ನಿನ್ನ ಸತ್ಕಾರವನ್ನು ಮಾಡ್ತಾರೆ ಅಂತ ಹೇಳಿ ಅಪಹಾಸ್ಯವನ್ನು ಮಾಡ್ದ, ಗರ್ವವನ್ನು ತೋರಿಸ್ತಾ. ಅವನು ಗರ್ವವನ್ನು ಪಡುವಷ್ಟರಲ್ಲಿ ಇನ್ನೊಂದು ಸುಂಟರಗಾಳಿ ದೊಡ್ಡದಾಗಿ ಎದ್ದುಬಿಟ್ಟು ನಾವು ಮೂರೂ ಜನರನ್ನು ಎತ್ತುಕೊಂಡು ಹೊರಡ್ತಾ ಇದೆ.

ಇನ್ನೊಂದು ಸುಂಟ್ರ ಗಾಳಿ ಎದ್ದುಬಿಡ್ತು. ನಾವು ಮೂರೂ ಜನರನ್ನ ಆಕಾಶಕ್ಕೆ ಹಾರಿಸಿಬಿಟ್ಟು ಮತ್ತೊಂದು ಲೋಕಕ್ಕೆ ನಮ್ಮನ್ನ ತಗೊಂಡು ಹೋಯ್ತು. ಕಠೋರವಾಗಿರ್ತಕ್ಕಂತಹ ಗಾಳಿ ಆಕಾಶಕ್ಕೆ ನಮ್ಮನ್ನ ಒಯ್ತು. ಆ ಗಾಳಿಗೆ ಸಿಕ್ಕು

ಇನ್ನೊಂದು ಬ್ರಹ್ಮಲೋಕವನ್ನ ನಾವು ಸೇರಿದ್ವು. ಅಲ್ಲಿ ಅನೇಕ ಜನ ಪುಣ್ಯವಂತರಿದ್ರು, ಅವರು ನಮ್ಮನ್ನ ನೋಡಿ ನಗ್ತಾ ಇದ್ದಾರಂತೆ. ನಮ್ಮನ್ನ ನೋಡಿ ಏನು ವಿಕಾರಿಗಳು ಇವರು, ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಅವರು ಕೂಡ ಆಶ್ಚರ್ಯವನ್ನು ಮಾಡ್ತಾ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಇದು 16 ಮುಖದ ಬ್ರಹ್ಮನ ಲೋಕ.

ಆ ಲೋಕದಲ್ಲಿ 16 ಮುಖದ ಬ್ರಹ್ಮ ಆ ಲೋಕವನ್ನ ಆಳ್ತಾ ಇದ್ದಾನೆ, ಅದನ್ನ ಪಾಲಿಸ್ತಾ ಇದ್ದಾನೆ. ಇವರು ಹೋದ್ರು ಆ ಸುಂಟರಗಾಳಿ 16 ಮುಖದ ಬ್ರಹ್ಮ ಏನು ಯಾವ ಲೋಕವನ್ನ ಆಳ್ತಾ ಇದ್ನೋ ಅಂತಹ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಟ್ಟಿದೆ. ಯಾರ್ಯಾರನ್ನ? ಚತುರ್ಮುಖ ಬ್ರಹ್ಮ, ಅಷ್ಟಮುಖ ಬ್ರಹ್ಮ, ಮತ್ತೆ ಈ ಭಗದಾಲಭ್ಯ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗಿದೆ. ಅವನು ಮಾತನಾಡಿಸ್ಲಿಲ್ವಂತೆ. ಆ 16 ಮುಖದ ಬ್ರಹ್ಮ ಇವರು ಯಾರನ್ನು ಕೂಡ ಮಾತನಾಡಿಸ್ಲಿಲ್ಲ. ಜೊತೆಗೆ ಗರ್ವದಿಂದ ಏನು ಯಾರು ಕೇಳಿ ಇವನನ್ನ ಅಂತ ಹೇಳಿ ಪಕ್ಕದವರಿಗೆ ಹೇಳ್ತಾ ಇದ್ದಾನಂತೆ. ಅವ್ರು ಕೇಳಿದ್ರು ಯಾರಪ್ಪ ನೀವು ಏನು ಅಂತ. ಆಗ ಇವರು ಹೇಳ್ಕೊಂಡ್ರು ನಾನು ಚತುರ್ಮುಖ ಬ್ರಹ್ಮ, ಇವನು ಅಷ್ಟಮುಖ ಬ್ರಹ್ಮ, ಇವನು ಭಗದಾಲಭ್ಯ ಅನ್ನತಕ್ಕಂತಹ ಮಹಾ ಋಷಿ ಅಂತ ಹೇಳಿ ಅವರು ಪರಿಚಯವನ್ನ ಮಾಡಿಕೊಂಡ್ರು. ಆ ಗರ್ವದಿಂದ ಇವನನ್ನ ಮಾತನಾಡಿಸ್ಲಿಲ್ಲ 16 ಮುಖದ ಬ್ರಹ್ಮ. ಆಗ ನಗ್ನಗ್ತಾ ಇದ್ದಾನಂತೆ ಅವನು ಕೂಡ ಇವರನ್ನ ನೋಡಿ ಅಪಹಾಸ್ಯವನ್ನ ಪಡುವಂತೆ ಅಟ್ಟಹಾಸದಿಂದ ನಗ್ತಾ ಇದ್ದಾನೆ. ಆ ಬ್ರಹ್ಮರನ್ನ ನೋಡ್ಬಿಟ್ಟು

ಈಗ ಅವನು ಬ್ರಹ್ಮ ಅವನು ಯೋಚನೆ ಏನೋ ಮಾಡ್ತಾ ಇದ್ದಾನಂತೆ. ಇವ್ರು ಬಂದಿದಾರಲ್ಲ, ಇವರಿಗೆ ನಾನು ಹೇಗೆ ನನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನ ವರ್ಣಿಸ್ಲಿ? 16 ಮುಖದ ಬ್ರಹ್ಮ ಯೋಚನೆ ಏನು ಮಾಡ್ತಾ ಇದ್ದಾನೆ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನ ಇವರಿಗೆ ಹೇಗೆ ವಿವರಿಸ್ಲಿ, ಇವರ ಮುಂದೆ ನನ್ನ ದರ್ಪವನ್ನು ಹೇಗೆ ತೋರಿಸ್ಲಿ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಹೇಳ್ಕೋಬೇಕೋ ಅನ್ನುವಷ್ಟರಲ್ಲಿ ಮತ್ತೆ ಸುಂಟರ ಗಾಳಿ ದೊಡ್ಡದಾಗಿ ಎದ್ದು ಬಿಟ್ಟು ಎಲ್ಲರನ್ನೂ ಕೂಡ 4 ಜನರನ್ನು ತಾಳೆ ಕೆಳಕಾಗಿ ಹೊತ್ಕೊಂಡು ಹೋಗ್ತಾ ಇದೆಯಂತೆ ಆ ಲೋಕಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಬ್ರಹ್ಮನು ಕರುಣೆಯಿಂದ ಅವನನ್ನು ಕೇಳ್ತಾ ಇದ್ದಾನೆ. ಅದು ಯಾವ ಲೋಕ? 32 ಮುಖದ ಬ್ರಹ್ಮನ ಲೋಕ. ಅಲ್ಲಿಗೆ ಕರೆದುಕೊಂಡು ಬಿಟ್ಟು ತಲೆಕೆಳಕಾಗಿ ಬಂದು ಅವರು ಆ ಒಂದು ನಗರವನ್ನು, ಆ ಒಂದು ಲೋಕವನ್ನು ಸೇರಿದ್ದಾರೆ ಆ 4 ಜನರು.

ಆ 32 ಮುಖದ ಬ್ರಹ್ಮನ ಲೋಕಕ್ಕೆ ನಾವು ಹೋದ ಕ್ಷಣದಲ್ಲಿ ಅವನು ಕೇಳ್ದ, ಏನು ಯಾತಕ್ಕೋಸ್ಕರ ಇಲ್ಲಿಗೆ ಬಂದೀರಿ? ಈ ಸೂರ್ಯನ ಮುಂದೆ ಮಿಂಚು ಹುಳುಗಳು ಹೇಗೆ ಶೋಭಿಸೋದಕ್ಕೆ ಸಾಧ್ಯವೇ? ಮಿಂಚು ಹುಳುಗಳು ಕತ್ತಲೆಯಲ್ಲಿ ಸ್ವಲ್ಪ ಮಿನುಗಬಹುದು, ಆದರೆ ಸೂರ್ಯ ಇರಬೇಕಾದ್ರೆ ಸೂರ್ಯನ

0: ಮುಂದೆ ಮಿಂಚು ಹುಳುಗಳು ಬೆಳಗೋದಿಕ್ಕೆ ಸಾಧ್ಯವೇ, ಬೆಳಕನ್ನ ತೋರಿಸೋದಿಕ್ಕೆ ಸಾಧ್ಯವೇ ಅಂತ ಹೇಳಿ ಅವನು ಆರಂಭ ಮಾಡಿದ ಮಾತನ್ನ. ಅಂದ್ರೆ ನನ್ನ ಗರ್ವ, ನಾನು ಆ 32 ಮುಖದ ಬ್ರಹ್ಮ, ಇವನು 4, 8, 16 ಹೀಗೆ ಬಂದಿದಾರಲ್ಲ, ಜೊತೆಗೆ ಒಬ್ಬ ಮನುಷ್ಯ ಬೇರೆ ಬಂದಿದ್ದಾನೆ, ಬಡಕಲ ದೇಹದ ಮನುಷ್ಯ, ಅವನನ್ನು ನೋಡ್ಬಿಟ್ಟು ಮಿಂಚು ಹುಳುಗಳು ಇವರು ಅಂತ ಎನ್ನುವಂತಹ ರೀತಿಯಲ್ಲಿ, ತಾನು ಸೂರ್ಯ ಅನ್ನುವಂತಹ ರೀತಿಯಲ್ಲಿ ದರ್ಪವನ್ನ ತೋರಿಸ್ತಾ ಇದ್ದಾನೆ. ಆ ಮಾತು ಇನ್ನೂ ಮುಗಿದಿಲ್ಲ. ಅಷ್ಟೊತ್ತಿಗೆ ಮತ್ತೆ ಸುಂಟರಗಾಳಿ, ದೊಡ್ಡದಾಗಿರ್ತಕ್ಕಂತಹ ಗಾಳಿ, ಮತ್ತೆ ಬೇರೆ ಬೇರೆ ಮುಖದ 64 ಮುಖದ ಬ್ರಹ್ಮನ ಲೋಕಕ್ಕೆ, ಮತ್ತೆ ಅಲ್ಲಿಂದ 128 ಲೋಕದ ಬ್ರಹ್ಮನ ಲೋಕಕ್ಕೆ, ಹೀಗೆ ನಮ್ಮನ್ನು ಅನೇಕ ಲೋಕಗಳಿಂದ ಲೋಕಗಳಿಗೆ, ಬೇರೆ ಬೇರೆ ದೊಡ್ಡ ಲೋಕಗಳು, ಆ ರೀತಿಯಾಗಿರ್ತಕ್ಕಂತಹ ಲೋಕವನ್ನ ನಮ್ಮನ್ನ ಸುತ್ತಿಸ್ಬಿಟ್ಟು ಒಂದು ದಿವಸ ಸಹಸ್ರ ಮುಖದ ಒಂದು ಬ್ರಹ್ಮನ ಬಳಿಗೆ ನಮ್ಮನ್ನ ಕರೆದುಕೊಂಡು ಹೋಯ್ತು ಆ ಸುಂಟರ ಗಾಳಿ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32 ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿಯ ಪಯಣ
4: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
5: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
3: ಮಾಹಿತಿಗೆ ಸುದ್ದಿಗಳ ಹೂರಣ,
4: ಮನರಂಜನೆಗೆ ಸಂಗೀತದ ಗಾನ,
6: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
3: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
7: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
4: ಪ್ರಸಾರ ಪ್ರಪಂಚದಲ್ಲಿ ಇರಲಿ
3: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಂ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು ಒಂದು ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ಅಂಶಗಳನ್ನು ಬಳಸಿ ತಯಾರಿಸಿದ ಉತ್ಪನ್ನಗಳನ್ನು ಪನ್ನೀರೆಂದು ಲೇಬಲ್ ಮಾಡಿ ಮಾರಾಟ ಮಾಡುವಂತಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೃತಕ ಪನ್ನೀರನ್ನು ಆಹಾರ ಉತ್ಪನ್ನ ತಯಾರಿಕೆಯಲ್ಲಿ ಬಳಸುವುದು, ಸಂಗ್ರಹಿಸುವುದು, ಪೂರೈಸುವುದು ಹಾಗೂ ಮಾರಾಟ ಮಾಡುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಿಸಿಟಿವಿ ಇರಬೇಕು ಎಂದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ನೀಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಸಿಸಿಟಿವಿ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಜಾ ಕುರಿತಂತೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿ ಕೇಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಈವರೆಗೆ ಕೇಂದ್ರದಿಂದ ಯಾವುದೇ ಅನುಮತಿ ಕೋರಿಕೆ ಬಂದಿಲ್ಲ, ರಾಜ್ಯಪಾಲರಿಗೆ ಸಿಬಿಐ ಪತ್ರ ನೀಡಿರುವ ವಿಚಾರ ತಿಳಿದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಂ ರಚಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಸುರಕ್ಷಿತ ಆಹಾರ ಹಾಗೂ ನಕಲಿ ಔಷಧಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪ್ರತಿ ಹೋಟೆಲ್ ಮತ್ತು ಔಷಧ ಮಳಿಗೆಗಳ ಮುಂಭಾಗದಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ವ್ಯವಸ್ಥೆ ಆರಂಭಿಸಿದ ಕೇವಲ 2 ದಿನದಲ್ಲೇ 400ಕ್ಕೂ ಅಧಿಕ ದೂರುಗಳು ಬಂದಿವೆ. ದೂರುಗಳು ಬಂದ ಸ್ಥಳಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಇರುವ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಆಹಾರ ಸುರಕ್ಷತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ 90%-95%ರಷ್ಟು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿದ್ದಾರೆ. ಪಿಒಪಿ ಗಣಪತಿ ಮೂರ್ತಿಗಳಿಂದ ಜಲಮೂಲಗಳು ಕಲುಷಿತವಾಗಿ ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಸಹಕರಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಶಕಗಳ ಬೇಡಿಕೆಯಂತೆ ಮಂಗಳೂರು ಸೇರಿದಂತೆ ಉಳ್ಳಾಳದವರೆಗಿನ ರೈಲ್ವೆ ವ್ಯಾಪ್ತಿಯನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ವರ್ಗಾಯಿಸಿ ರೈಲ್ವೆ ಮಂಡಳಿ ಅಧಿಕೃತ ಆದೇಶ ಹೊರಡಿಸಿದೆ. 3 ವಲಯಗಳಲ್ಲಿ ಹಂಚಿ ಹೋಗಿದ್ದ ಮಂಗಳೂರು ರೈಲ್ವೆ ಪ್ರದೇಶ ಇನ್ನು ಮುಂದೆ ನೈಋತ್ಯ ರೈಲ್ವೆಯ ಭಾಗವಾಗಲಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿರುವ ಮಂಗಳೂರು ರೈಲ್ವೆ ಪ್ರದೇಶಕ್ಕೆ ಈ ಮೂಲಕ ಮತ್ತಷ್ಟು ಹೆಚ್ಚಿನ ಶಕ್ತಿ ದೊರೆತಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ, ಮಂಗಳೂರು ಭಾಗದ ಜನತೆಯ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಕರಾವಳಿ ಬೆಂಗಳೂರು ನಡುವೆ ಹೊಸ ರೈಲುಗಳ ಆರಂಭ, ವೇಳಾಪಟ್ಟಿ ಸುಧಾರಣೆ ಹಾಗೂ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಸಿಗಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಭವನದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ 300 ಆಸನಗಳ ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು 150 ಆಸನಗಳ ಸಭಾಭವನ ಹಾಗೂ ಆಜಾದ್ ಚೌಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಚಿಂತಾಮಣಿ ಶಾಸಕ ಡಾ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್, ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರು ತಾಲೂಕಿನ ಕಾಡಿನೊಳಗೆ ಹೆಚ್ಚು ಜನವಸತಿ ಗ್ರಾಮಗಳಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ನಿಯಮಗಳಲ್ಲಿ ಜನರ ಸಂಚಾರಕ್ಕೆ ಸಡಿಲಿಕೆ ಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. ಶೂಟೌಟ್ ಬಳಿಕ ದುಷ್ಕರ್ಮಿಗಳು ತೋಮಿಯಾರ್ಪಾಳ್ಯ, ಕಾರಾಗ್ಯನಗುಡ್ಡ ಹಾಗೂ ಬೇಟೆಗಾರನ ಗುಡ್ಡ ಕಳ್ಳಬೇಟೆ ತಡೆ ಶಿಬಿರಗಳ ಸೋಲಾರ್ ತಂತಿ ಬೇಲಿ ಗೇಟ್ಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮತ್ತೆ ಎಡೆಮಾಡಿಕೊಟ್ಟಿದೆ. ಇಂದು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಧ್ವಂಸ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾನ್ಸರ್ ನಿಯಂತ್ರಣ ಮತ್ತು ಆರೈಕೆಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ ಹಾಗೂ ಸೂಕ್ತ ರೆಫರಲ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏಮ್ಸ್ ಮಾದರಿಯ ಉನ್ನತ ಆರೋಗ್ಯ ಸಂಸ್ಥೆಗಳು ಟೆಲಿಮೆಡಿಸಿನ್ ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ಪ್ರಾಥಮಿಕ ಹಾಗೂ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೆರವಾಗಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ ಹೈದರಾಬಾದ್ನಲ್ಲಿ ನಡೆದ ವಿವಿಧ ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಪತ್ತೆಯಾದ ತಕ್ಷಣವೇ

0: ರೋಗಿಯ ಸಂಪೂರ್ಣ ಚಿಕಿತ್ಸಾ ಪಯಣಕ್ಕೆ ಆದ್ಯತೆ ನೀಡಬೇಕಿದೆ. ದೊಡ್ಡ ಸಂಸ್ಥೆಗಳು, ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಂತ್ರಜ್ಞಾನದ ಮೂಲಕ ತಜ್ಞರ ಸಲಹೆ ನೀಡಿದರೆ ಸ್ಥಳೀಯವಾಗಿಯೇ ವಿಕೇಂದ್ರೀಕೃತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಆರೋಗ್ಯ ಸಂಶೋಧನೆಗಳು ಕೇವಲ ಒಪ್ಪಂದಗಳಾಗಿ ಉಳಿಯದೆ ಸಾಮಾನ್ಯ ರೋಗಿಗಳಿಗೆ ಕೈಗೆಟಕುವ ತಂತ್ರಜ್ಞಾನಗಳಾಗಬೇಕು ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಕೇರವಾಡದಲ್ಲಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಿಡುಗಡೆಯಾಗಿರುವ ಈ ಅನುದಾನದ ಮೂಲಕ ಶಾಲೆಯ ತರಗತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಯ ವಸತಿ ಗೃಹಗಳ ಬೃಹತ್ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು 4 ತಿಂಗಳೊಳಗೆ ಪಾರದರ್ಶಕತೆ ಮತ್ತು ಉನ್ನತ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಏಜೆನ್ಸಿಗೆ ಸೂಚಿಸಲಾಗಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಕಲಂಡೂರು ಗ್ರಾಮದ ಡಾ ಕೆ ನಾಗರಾಜ್ರನ್ನು ನೇಮಕ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈಋತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ದಿಸ್ ಇಸ್ ಆಕಾಶವಾಣಿ.
5: Children's are...
6: Good morning, listeners. Welcome to our special program, Children Are. I am Takin.
7: And I'm Kartika.
6: Today, we are here to explore the theme, India of Today, Rooted in Culture, Ready for Tomorrow. Before we begin our journey, let us understand what is India or Bharat.
7: India is a nation where tradition and innovation go hand in hand, from ancient wisdom to modern technology, from culture heritage to scientific achievement. India continues to inspire the world.
6: Join us as we take you through India's remarkable journey.
8: Thank you, Takib.
9: And thank you, Kartika.
10: Hello, namaste everyone. Me, Devich, and my friend Jyotsnika are here to tell you something interesting about India's culture heritage. Do you know, Jyotsnika, that India's culture is one of the oldest and richest in the world? It's reflected in our festivals, languages, art forms, literature, music, and tradition. You know, most of us playfully try to translate the word culture as Sanskriti, which is some extent to correct.
9: Is it? Can you please tell me more about the word culture and what is its Sanskrit meaning?
10: Yes. As we all know, the human mind is like a computer, the hardware. If we put some good software called Sanskar, which is the result of Sanskriti, inside a person's mind, that person becomes an asset to a society.
9: That is very interesting, Divij. And I think that is what you are telling while referring to Indian festivals, languages, art forms, literature, etc.
10: Yes, Jyotsnika.
9: I understood now. What makes India unique is its diversity. We have different languages, cuisines, customs and beliefs. And yet, we remain

ಎವರ್ಗ್ರೀನ್ ಹಾಡುಗಳನ್ನ ಕೇಳಿದ್ರಿ. ಇದಾಗಿತ್ತು ನಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಎವರ್ಗ್ರೀನ್ ಹಾಡುಗಳ ಕಾರ್ಯಕ್ರಮ. 3 ಗಂಟೆ ಆಗ್ತಾ ಇದೆ.

0: Akashvani FM Rainbow 101.3 MHz musically yours.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಎಫ್ಎಂ ರೇನ್ಬೋ 101.2.

ಕನ್ನಡ ಕಾಮನ ಬಿಲ್ಲು. ಹಾಡು ಆಟ ಆಡು ಹೊಂಬಿಸಲು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ. ಕಾರ್ಯಕ್ರಮಕ್ಕೆ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನ, ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕುರಿತಾದಂತಹ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಿರುತ್ತೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಮಾಡೇ ಬಿಡೋಣ ಅಲ್ವಾ? ಮೊದಲು ಒಂದು ಪ್ರಶ್ನೆನೇ ಕೇಳ್ಬಿಡ್ತೀನಿ, ಅದಾದ ನಂತರ ಹಾಡನ್ನ ಕೇಳಿಸಿ ನಿಮ್ಮ ಉತ್ತರಗಳೇನಿದೆ ಅದನ್ನ ನೋಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ನಮ್ಮ ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಅನ್ನುವಂತಹ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತದೆ? ನಮ್ಮ ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಅನ್ನುವಂತಹ ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ ಅನ್ನುವಂಥದ್ದು ನನ್ನ ಈ ಹೊತ್ತಿನ ಮೊದಲ ಪ್ರಶ್ನೆ. ಉತ್ತರ ಕೊಡಿ 9480910013 ಈ ಸಂಖ್ಯೆಗೆ.

ಒಂದೇ ಭಾಷೆ, ಒಂದೇ ಚಿತ್ರವನ್ನು ಏಕಕಾಲದಲ್ಲಿ 7 ಭಾಷೆಗಳಿಗೆ ಅಥವಾ 5ಕ್ಕೂ ಹೆಚ್ಚು ಭಾಷೆಗೆ ನಿರ್ಮಾಣ ಮಾಡುವಂಥದ್ದು ಅಥವಾ ಏಕಕಾಲದಲ್ಲಿ ಡಬ್ ಮಾಡಿ ಅದನ್ನು ರಿಲೀಸ್ ಮಾಡುವಂಥದ್ದು ಇರ್ಬೋದು, ಅದು ಬಹಳ ಹಿಂದೇನೆ ಇತ್ತು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಪ್ಯಾನ್ ಇಂಡಿಯಾ ನಟಿ ಅಂಥೇಳಿ ಮೊದಲನೆಯದಾಗಿ ಯಾರನ್ನ ಕನ್ಸಿಡರ್ ಮಾಡಬಹುದು ಅಂತ ನೋಡೋದಾಗಿದ್ರೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿನಿಮಾದ ಹೆಸರನ್ನಷ್ಟೇ ಹೇಳಿದ್ದಾರೆ, ಆದರೆ ಯಾರು ಅನ್ನೋದನ್ನ ಹೇಳಲಿಲ್ಲ. ಮತ್ತಿನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು ಅಂತ ನೋಡೋದಾಗಿದ್ರೆ, ಎಸ್ ಸಾಕಷ್ಟು ಜನ ಇತ್ತೀಚಿನ ಹೆಸರನ್ನ ಹೇಳ್ತಾ ಇದ್ದೀರಾ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಸರಿಯಾಗಿದೆ. ಅದಾದ ನಂತರ ಸರಿಯಾದ ಉತ್ತರವನ್ನು ಕೊಟ್ಟಿರು ಹರೀಶ್ ಅವರು, ಮಲ್ಲೇಶ್ ಅವರಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಿಮ್ದು ಕೂಡ. ಹಾಗೆ ಅನುಪಮಾ, ಸಂತೋಷ್ ಕುಮಾರ್ ಇವರೆಲ್ಲರೂ ಕೂಡ, ಬಿ ಎಸ್ ಸಂತೋಷ್ ಕುಮಾರ್, ಅನುಪಮಾ, ಶ್ರೇಯಸ್ ಇವರು ಇವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಉತ್ತರವನ್ನು ಕೊಟ್ಟಿರುವಂಥದ್ದು, ಬಹಳಷ್ಟು ಜನ ಉತ್ತರವನ್ನ ಕೊಡ್ತಾ ಇದ್ದೀರಾ. ಎಸ್ ಯಾರು ಯಾರು ಯಾರು, ಕುಮಾರ್ ಬಂಗಾರಿ ಆಟೋ ಇವರು ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಬಹಳಷ್ಟು ಬೇರೆ ಬೇರೆ ಹೆಸರುಗಳು ಬರ್ತಾ ಇರೋದ್ರಿಂದ ಸರಿಯಾದ ಉತ್ತರವನ್ನ ಹುಡುಕೋದು ಸ್ವಲ್ಪ ತಡ ಆಗ್ತಾ ಇದೆ. ರಾಧಾಕೃಷ್ಣ ಚಲ್ಹಳ್ಳಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಓಕೆ, ಇನ್ನೂ ಉತ್ತರಗಳು ಬರ್ತಾ ಇದ್ರು ಕೂಡ ಕಾಯೋದಕ್ಕೆ ಸಮಯ ಬಹಳ ವ್ಯರ್ಥ ಆಗತ್ತೆ. ಹಾಗಾಗಿ ಇಷ್ಟೇ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡಿ, ಸರಿಯಾದ ಉತ್ತರ ಯಾರು ಕೊಟ್ಟಿದ್ದು ಯಾವುದು ಅಂತ ಹೇಳೇ ಬಿಡೋಣ. ಹಾ, ಈಗಷ್ಟೇ ಉತ್ತರ ಬಂದಿದೆ ದಿಲೀಪ್ ಕಲ್ಯಾಣ್ಕರ್ ಅವರು. ಹಾಗೆ ಮಹಾದೇವಿ ಚಂದ್ರಕುಮಾರ್ ಅವರ ಉತ್ತರ ಬಂದಿದೆ ನೇತ್ರಾ ಕೆಂಗೇರಿಯಿಂದ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಲ್ಲಾಡಿ ಹಳ್ಳಿಯಿಂದ ಕೂಡ ಉತ್ತರ ಬಂದಿದೆ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ. ಓಕೆ, ಸರಿಯಾದ ಉತ್ತರ ನೋಡೋದಾಗಿದ್ರೆ ಸಾವುಕಾರ ಜಾನಕಿ. ಸಾವುಕಾರ ಜಾನಕಿ ಅವರನ್ನ ಭಾರತದ ಮೊದಲ ಪ್ಯಾನ್ ಇಂಡಿಯಾ ನಟಿ ಅಂತ ಹೇಳಿ ಯಾಕೆ ಕರಿಬಹುದು ಅಂತಂದ್ರೆ, ಆ ಕಾಲದಲ್ಲಿ ಮಹಿಷಾಸುರ ಮರ್ದಿನಿ ಅನ್ನುವಂಥ ಸಿನಿಮಾ ಒಂದೇ ಬಾರಿಗೆ 7 ಭಾಷೆಯಲ್ಲಿ ರಿಲೀಸ್ ಆಗಿತ್ತು, ತೆರೆ ಕಂಡಿತ್ತು. ಹಾಗಾಗಿ ಇವರನ್ನ ಅಂದ್ರೆ ಸಾವುಕಾರ ಜಾನಕಿ ಅವರು ಇತ್ತೀಚೆಗಷ್ಟೇ ನೆನ್ನೆಯಷ್ಟೇ ನಮ್ಮನ್ನ ಅಗಲಿದ್ರು. ಸೊ ಪ್ಯಾನ್ ಇಂಡಿಯಾ ನಟಿ ಅಂತ ಹೇಳಿ ಇವರನ್ನ ಕನ್ಸಿಡರ್ ಮಾಡಬಹುದು. ಆದ್ರೆ ಆಗ ಪ್ಯಾನ್ ಇಂಡಿಯಾ ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ಇದ್ದಂತಹ ಕಾರಣದಿಂದಾಗಿ ಈಗ ಅದು ಗುರುತಿಗೆ ಬಂದಿದೆ. 3:10 ಆಗ್ತಾ ಇದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ಹೊಂಬಿಸಿಲು ಕಾರ್ಯಕ್ರಮ. ಎಸ್, ಮತ್ತೊಂದು ಪ್ರಶ್ನೆ ಕಡೆ ಗಮನ ಕೊಡೋದಾಗಿದ್ರೆ, ಗಮನಿಸಿ, ಇದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ. ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಆಗಸ್ಟ್ 21ನೇ ತಾರೀಕು ಅಂದ್ರೆ ನಿನ್ನೆ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನ ಪ್ರಕಟ ಮಾಡಿತು. ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮೊಬೈಲ್ ಫೋನ್ ಅನ್ನ, ದೇಶೀಯ ಮೊಬೈಲ್ ಫೋನ್ ಅನ್ನ ಉತ್ಪಾದನೆ ಮಾಡುವಂತಹ ಘಟಕವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದನ್ನ ಪ್ರಕಟ ಮಾಡಿತು. ಇದರ ಅಂದಾಜು ವೆಚ್ಚ ಎಷ್ಟು ಅನ್ನೋದು ಪ್ರಶ್ನೆ. ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಏನು ಪ್ರಕಟ ಮಾಡಿತು ನಿನ್ನೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಇದರ ಅಂದಾಜು ವೆಚ್ಚ ಎಷ್ಟು ಅನ್ನೋದು ನನ್ನ ಮುಂದಿನ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಂದಿನ ಹಾಗೆ ಒಂದು ಹಾಡಿನ ಅವಕಾಶ ಇರುತ್ತೆ.

ಸಮಯ 3:16 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನಿನ್ನೆ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯೊಂದನ್ನು ಪ್ರಕಟ ಮಾಡಿತು. ಇದರ ಅಂದಾಜು ವೆಚ್ಚ ಎಷ್ಟು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ, ರಾಧಾಕೃಷ್ಣ ಚಲ್ಹಳ್ಳಿ, ದಿಲೀಪ್ ಕಲ್ಯಾಣ್ಕರ್, ನೇತ್ರ ಕೆಂಗೇರಿ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನುರಾಲಿ ಹನುಮಂತಪುರ ಜಗಳೂರಿನಿಂದ, ಲೀಲಾ ಬೇಗೂರಿನಿಂದ, ಸುಧಾ ಬೌದಿಹಾಳ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಸುಧಾ ಮೂರ್ತಿ ಕೆಹಳ್ಳಿಯಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಸಿಎನ್ ಲಕ್ಷ್ಮಣ ಅವರ ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಮಿತ್ರಾ ಸಂಡೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಉದಯ ಕರ್ಕೇರ ಅವರು ಉಡುಪಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರ ಉಮಾ ತಮ್ಮರೆಡ್ಡಿ ಹೊಸಕೋಟೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿ ಅವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು HR ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. NG ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್

ಬ್ರಷ್ಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕೃತಿಕಾ ಬಿ ವಿ ಕೃತಿಕಾ ಗಣೇಶ್ ಕಂಪ್ಲಿ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತು ಎಸ್ ಎಂ ಶೋಭಾ ಹಾಸನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗೆ ಹೆಚ್ ಡಿ ಸಮರ್ಥ ಅವರ ಉತ್ತರ ಕೂಡ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು. ಸರಿಯಾದ ಉತ್ತರ ಏನು ಅಂತಂದರೆ 62,500 ಕೋಟಿ. 62,500 ಕೋಟಿಯಷ್ಟು ಅಂದಾಜು ವೆಚ್ಚವನ್ನು ಪ್ರಕಟ ಮಾಡಲಾಗಿದೆ. ಹಾಗಾಗಿ ಒಂದು ದೊಡ್ಡ ಉದ್ಯೋಗದ ಸೃಷ್ಟಿಯಾಗುವಂಥ ನಿರೀಕ್ಷೆ ನಮ್ಮ ಭಾರತದಲ್ಲಿ ನಾವು ಎದುರು ನೋಡಬಹುದು. ಸೊ ಮುಂದಿನ ಎಲ್ಲ ಯುವ ಜನತೆಗೆ, ಅಂದರೆ ನಮ್ಮ ಮುಂಬರುವ ಯುವ ಜನತೆ ಏನಿದೆಯಲ್ಲ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳ್ತಾ 3:18 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನ್ ವಿಲು ಹೊಂಬಿಸಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮತ್ತೊಂದು ಪ್ರಶ್ನೆ ಕಡೆ ಗಮನ ಕೊಡುವಂತಹ ಒಂದು ಸಮಯ ಇದು. ಅಲ್ಗೋಜಾ ಅನ್ನುವಂತಹ ಒಂದು ಸಂಗೀತವನ್ನ ಸಂರಕ್ಷಣೆ ಮಾಡಿದಂತಹ ಕಾರಣಕ್ಕಾಗಿ 2026 ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಜನಪದ ಕಲಾವಿದ ಯಾರು ಅನ್ನೋದು ನನ್ನ ಪ್ರಶ್ನೆ. ಅಲ್ಗೋಜಾ ಸಂಗೀತವನ್ನ ಸಂರಕ್ಷಣೆ ಮಾಡಿದಂತಹ ಕಾರಣಕ್ಕಾಗಿ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪಡೆದ ಜನಪದ ಕಲಾವಿದ ಯಾರು?

0: ಸಮಯ 2:23 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಪ್ರಶ್ನೆ ಈಗಾಗಲೇ ಕೇಳಲಾಗಿತ್ತು. ಏನಂತ ಕೇಳಲಾಗಿತ್ತು? ಅಲ್ಗೋಜಾ ಸಂಗೀತವನ್ನು ಸಂರಕ್ಷಿಸಿದ ಕಾರಣಕ್ಕಾಗಿ 2026 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದಂತಹ ಕಲಾವಿದ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಕೊಟ್ಟಿದ್ದಾರೆ. ಮತ್ತಿನ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು? ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ. ಸುಬ್ರಹ್ಮಣ್ಯ ಜಯಂತ ಅವರ ಉತ್ತರ ಕೂಡ ಸರಿಯಾಗಿದೆ. ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ನೇತ್ರ ಕೆಂಗೇರಿಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು, ಹೊನ್ನೂರು ಆಲಿ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ತು ಹೆಚ್ ಆರ್ ರುದ್ರಸ್ವಾಮಿಯವರ ಉತ್ತರ ಕೂಡ ಸರಿಯಾಗಿದೆ. ಸುಮಿತ್ರಾ ಸಂಡೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ, ಚಂದನಾ, ಸ್ಪಂದನಾ ಇವರೆಲ್ಲರೂ ಕೂಡ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ. ಉದಯ್ ಕರ್ಕೇರ ಉಡುಪಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗೆ ಯಾರು, ಶಾನ ಟೈಲರ್ ಅವರು ಅಗಲಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ. ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿಮ್ಮದು ಕೂಡ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು? ದೇವಿ ಸಿಂಗ್, ಸರೋಜಾ ಸಿಂಗ್ ಅವರ ಉತ್ತರ. ಎಸ್ ಎಂ ಶೋಭಾ ಹಸನ್ದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ. ಶಾಂತಾಚಾರ ಬಡಿಗೇರ ಅವರ ಉತ್ತರ ಕೂಡ ಸರಿಯಾಗಿದೆ. ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ. ಹಾಗೆ ಎಚ್ ಟಿ ಸಮರ್ಥ ಅವರ ಉತ್ತರ. ನಂದಿನಿ ದೈವಿ ಕುವೆಂಪು ನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ವಾಲ್ಮೀಕಿ ಮರಲಿಂಗಪ್ಪ ಕಂಪ್ಲಿಯವರ ಉತ್ತರ. ಹಾಗೆ ಉಮಾ ತಮ್ಮಾರೆಡ್ಡಿ ಅವರ ಉತ್ತರ. ಭೂಮಿಕಾ ಬಸವರಾಜ್ ಹಗರಿಬೊಮ್ಮನಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಅವರ ಉತ್ತರ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ. ಹಾಗೆ ಇನ್ಯಾರು, ಹಾ, ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಸರಿಯಾದ ಉತ್ತರ ಆಗಿದೆ. ಇವರಿಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿರುವಂಥದ್ದು. ಸರಿಯಾದ ಉತ್ತರ ಟಾಗ ರಾಮ್ ಭೀಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇವರು ಅಲ್ಗೋಜಾ ಅನ್ನುವಂಥ ಒಂದು ಸಂಗೀತವನ್ನು ರಕ್ಷಣೆ ಮಾಡಿದಂತಹ ಒಂದು ಕೀರ್ತಿಗೆ ಭಾಜನರಾಗಿದ್ದಾರೆ. ಏನಿದು ಅಲ್ಗೋಜಾ ಸಂಗೀತ ಅಂತ ಅನ್ನೋದಾಗಿದ್ರೆ, ಥಾರ್ ಮರುಭೂಮಿಯ ಪರಂಪರಾಗತ ಸಂಗೀತ ಅಂತೆ ಅಲ್ಗೋಜಾ ಅನ್ನುವಂಥದ್ದು. ಇದು ಜಾನಪದ ವಾದ್ಯದ ಮೂಲಕ ಸಂರಕ್ಷಣೆ ಮಾಡಿ ಪ್ರಚಾರ ಮಾಡಿದ್ದಾರೆ ಇವರು. ಈ ಜಾನಪದ ವಾದ್ಯ ಯಾವುದು ಅಂತಂದ್ರೆ, ಜೋಡಿ ವಾದ್ಯ ಅಂಥೇಳಿ, ಎರಡು ಕೊಳವೆ ಅಂದರೆ ಎರಡು ಮರದ ಕೊಳವೆಗಳ ಜೋಡಿ ವಾದ್ಯ. ಅತ್ಯಂತ ಪುರಾತನ ಜನಪದ ಗಾಳಿವಾದ್ಯಗಳಲ್ಲಿ ಇದು ಒಂದಂತೆ. ಸೊ ಎರಡು ಕೊಳವೆಗಳನ್ನು ನುಡಿಸಿ ಈ ಒಂದು ಅಲ್ಗೋಜಾ ಅನ್ನುವಂಥ ಸಂಗೀತವನ್ನು ಇವರು ಪ್ರಚಾರ ಮಾಡ್ತಾ ಇದ್ರು. ಸೊ ಇಂಥ ಒಂದು ಅಪರೂಪದ ಜನಪದ ಸಂಗೀತವನ್ನು ಸಂರಕ್ಷಣೆ ಮಾಡಿದಂತಹ ಒಂದು ಕಾರಣಕ್ಕಾಗಿ ಟಾಗ ರಾಮ್ ಭೀಲ್ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ

0: ವಾಣಿಜ್ಯ ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಕನ್ನಡ ಕಾಮನಬಿಲ್ಲು. ಇದು ನಿಮಗಾಗಿ ಮುಂದಿನ ಪ್ರಶ್ನೆ ಕೇಳಬೇಕಾಗಿದೆ. ಯಾವ ಪ್ರಶ್ನೆ ಇದು ಅಂತ ಅನ್ನೋದಾಗಿದ್ರೆ, ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು? ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅನ್ನೋದು ಈ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ಎಂದಿನ ಹಾಗೆ ನಿಮ್ಗೆ ಇದ್ದೇ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಿ.
1: Bring it back to me, give me cap the cup. Bring it back to me.

ಎಸ್, ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದ್ದ ಸಂಸ್ಥೆ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ ಇದು. ಸರಿಯಾದ ಉತ್ತರವನ್ನ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲಹಳ್ಳಿಯಿಂದ ಉತ್ತರ ಕಳಿಸಿದ್ದಾರೆ. ನಿತ್ಯ ನೆಲಮಂಗಲದಿಂದ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಇನ್ನು ಉತ್ತರವನ್ನು ಕಳಿಸಿರುವಂಥದ್ದು ಹೊನ್ನೂರು ಆಲಿ ಹನುಮಂತಪುರದಿಂದ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಕಬಾಡಿ ವೆಂಕಟೇಶ್, ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಯಾರು ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಯಾರು ಯಾರು ಯಾರು ಯಾರು ಯಾರು ಎಸ್ ಜಗಳೂರಿನಿಂದ, ದಾವಣಗೆರೆ ಜಗಳೂರಿನಿಂದ ಅಪ್ಪಾಜಿ, ಸುಧಾರಣಿ, ಸ್ಪಂದನಾ, ಚಂದನಾ ಇವರೆಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಂದಿನಿ ಕಿರಣ್ ದೈವಿ ಕುವೆಂಪು ನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಇವರ ಉತ್ತರ ಇಲ್ಲ, ತಪ್ಪಾಗಿದೆ. ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು ಅಂತ ನೋಡ್ತಾ ನೋಡ್ತಾ ನೋಡ್ತಾ ಇರುವಾಗ, ಹಾ, ದಿಲೀಪ್ ಕಲ್ಯಾಣಕರ್ ಅವರ ಉತ್ತರ ವಿಜಯನಗರದಿಂದ ಕಳಿಸಿರುವಂಥದ್ದು ಸರಿಯಾಗಿದೆ. ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರ ಬಂದಿದೆ, ಸರಿಯಾಗಿದೆ. ಹಾಗೆ ಇನ್ಯಾರು ಕಳಿಸಿರುವಂಥದ್ದು, ಹರೀಶ್ ಅವರು ಮಲ್ಲೇಶ್ವರಮ್ಮಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಎಸ್ ಎಂ ಶೋಭಾ ಹಸನ್ದಿಂದ ಉತ್ತರವನ್ನು ಕಳಿಸಿದ್ದಾರೆ. ಉಲ್ಲಾಸ್ ಮಲ್ಲಾಡಿಹಳ್ಳಿ, ಮಾರುತಿ ಉಲ್ಲಾಸ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಯಾರು, ಬಿಳೆಬಾವಿ ಮಂಜುನಾಥ್ ಇಂದರ್ಗಿ ಅವರ ಉತ್ತರ ಕೂಡ ಸರಿಯಾಗಿದೆ. ಮಹಾರಾಷ್ಟ್ರ ಎಸ್ ಎಸ್ ಯಾರು, ಎಚ್ ಡಿ ಸಮರ್ಥ ಅವರ ಉತ್ತರ, ಲಕ್ಷ್ಮೀಪತಿ ಮತ್ತು ಯಾರು ಮತ್ತಾರು ಉತ್ತರವನ್ನು ಕಳಿಸಿರುವಂಥದ್ದು, ಎಸ್ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಕಳಿಸಿರುವಂಥ ಉತ್ತರ ಸರಿಯಾಗಿದೆ. ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಹಾಗೆ ಬಾಬಾ ಕಲ್ಯಾಣ್ ಅವರ ಉತ್ತರ ಟೈಪ್ ಮಾಡ್ತಾ ಮಾಡ್ತಾ ಎಸ್ ಈಗ ಬಂತು ಸರಿಯಾದ ಉತ್ತರ. ಇವರಿಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿರುವಂಥದ್ದು. ಸರಿಯಾದ ಉತ್ತರ ನಾಗ್ಪುರದಲ್ಲಿರುವಂತಹ ರಾಷ್ಟ್ರೀಯ ಮಣ್ಣು ಸಮೀಕ್ಷೆ ಮತ್ತು ಭೂ ಬಳಕೆ ಯೋಜನೆ ಸಂಸ್ಥೆ, ICAR ಅಂತ ಹೇಳಬಹುದು. ಇದು ಈ ಒಂದು ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದೆ.

0: ಸಂಬಂಧಪಟ್ಟಂತಹ ಸಂಸ್ಥೆ ಅಂತ ಹೇಳಬಹುದು. ಸೊ ಇಡೀ ಭಾರತದಲ್ಲಿ ಯಾವ್ಯಾವ ಬಗೆಯ ಎಲ್ಲೆಲ್ಲಿ ಎಷ್ಟೆಷ್ಟು ವಿಸ್ತಾರವಾಗಿ ಮಣ್ಣು ಹರಡಿಕೊಂಡಿದೆ ಅನ್ನುವಂಥ ಒಂದು ಚಿತ್ರಣವನ್ನು ಇದು ಒಟ್ಟಾರೆಯಾಗಿ ಕೊಡುತ್ತೆ. ಅದ್ಭುತ ಅಲ್ವಾ, ತಂತ್ರಜ್ಞಾನ ಏನೇನೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಅಂಥೇಳಿ, ತಂತ್ರಜ್ಞಾನವನ್ನು ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಕೈಲೇ ಇದೆ. ಇದು ಇದಕ್ಕೊಂದು ಉತ್ತಮ ಉದಾಹರಣೆ ಅಂತಲೇ ಹೇಳಬಹುದು.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಎಸ್, ಕನ್ನಡ ಕಾಮನಬಿಲ್ಲಿನಲ್ಲಿ ಈಗ ಹಿಂದಿ ಚಿತ್ರರಂಗಕ್ಕೆ ಕುರಿತಾದಂತಹ ಹಿಂದಿ ಚಿತ್ರರಂಗದ ಕುರಿತಾದಂತಹ ಒಂದು ಪ್ರಶ್ನೆ ನಿಮಗಾಗಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆ ಏನಿತ್ತು, ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಈ ಒಂದು ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ನಿರ್ದೇಶಿಸಿದಂತಹ ಪ್ರಸಿದ್ಧ ಚಿತ್ರ ಯಾವುದು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ ಕೇಳ್ಬಿಡ್ತೀನಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ನಿರ್ದೇಶಿಸಿದಂತಹ ಪ್ರಸಿದ್ಧ ಚಲನಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ನಿಮಗಿರುತ್ತೆ.

ಸಮಯ 3:43 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ನಿರ್ದೇಶಿಸಿದಂತಹ ಚಿತ್ರ ಯಾವುದು ಅನ್ನೋದು ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ರಮ್ಯಾ ಅರಶಿನಕುಂಟೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸರಿಯಾದ ಉತ್ತರ, ಹಾಗೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಹಾಗೆ ಸುಧಾಮೂರ್ತಿ ಕೆಹಳ್ಳಿಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಹಾಗೆ ಹೊನ್ನೂರಾಲಿ ಹನುಮಂತಪುರ ಜಗಳೂರಿನಿಂದ, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿಯಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಕಬಾಡಿ ಇಂದಿರಾ ವೆಂಕಟೇಶ್ ಬಿನಿಪೇಟೆಯಿಂದ, ಹಾಗೆ ಹಂಪೆಯಿಂದ ಜಾಫರ್ ಅವರು ಉತ್ತರ ಸರಿಯಾಗಿದೆ. ನರೇಂದ್ರ ಈಚಲ ಬೀಡು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನ್ದಿಂದ, ಸುಮಿತ್ರಾ ಸಂಡೂರಿನಿಂದ, ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ನಂದಿನಿ ಕಿರಣ್ ಹಂಸಿನಿ ದೈವಿಕ್ ಕುವೆಂಪು ನಗರದಿಂದ, ಹಾಗೆ ಮಂಡಿಕಲ್ ಕೃಪಾ ಅವರ ಉತ್ತರ ಸರಿಯಾಗಿದೆ. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಎಚ್ ಡಿ ಸಮರ್ಥ ಅವರ ಉತ್ತರ, ಎ ಹರಿಹರನ್ನ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಲಕ್ಷ್ಮೀ ದೇವಮ್ಮ ಸಾತನೂರಿನಿಂದ ಆನಂದ್ ಗುಡಿಗಾರ್ ಅವರ ಉತ್ತರ ತಪ್ಪಾಗಿದೆ ಸರ್. ಇನ್ನು ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸರಿಯಾದ ಉತ್ತರ. ಇನ್ನು ಕಲಬುರಗಿ ರಾಯಚೂರಿನಿಂದ ಆದವ್ ಮತ್ತು ಅಭ್ಯಾಂತ್ ಅವರ ಉತ್ತರ ಸರಿಯಾಗಿದೆ. ಯಾರು ಪಾಟೀಲ್ ಲ್ಯಾಬ್ರೋಟೀಸ್ ಇಲ್ಲಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಅವರು ಕಂಪ್ಲಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನೆಪೇಟೆಯಿಂದ ಸರಿಯಾದ ಉತ್ತರ. ಇನ್ನು ಪದ್ಮಶ್ರೀ ಕುಟುಂಬದವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪಂಡಿತ್ ಸಾರವಾಡ ಅರಿಕೇರಿಯಿಂದ, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಉಪಕಾರ್ ಅನ್ನೋಂಥ ಸಿನಿಮಾನ ನಿರ್ದೇಶನ ಮಾಡಿದರು ಮನೋಜ್ ಕುಮಾರ್ ಅವರು. ಸ್ವತಃ ಅದರಲ್ಲಿ ಎರಡು ಪಾತ್ರದಲ್ಲಿ ಅವರು ಅಭಿನಯಿಸಿದ್ರು ಕೂಡ. ಒಂದು ಪಾತ್ರದಲ್ಲಿ ಸೈನಿಕನಾಗಿ, ಮತ್ತೊಂದು ಪಾತ್ರದಲ್ಲಿ ರೈತನಾಗಿ ದೇಶ ಪ್ರೇಮದ ಸಂದೇಶವನ್ನು ಅವರು ಸಾರಿದ್ರು. 3:46 ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಹೋಮ್ ಬಿಸಿಲು. ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 20 ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ ಎರಡನೇ ಬಾರಿಗೆ ಚಾಂಪಿಯನ್ಶಿಪ್ ಪಟ್ಟಾಗಿದ್ದಂತಹ ಭಾರತದ ಕ್ರೀಡಾಪಟು ಯಾರು? ಇತ್ತೀಚಿನ ಸುದ್ದಿ ಇದು. 20 ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ ಎರಡನೇ ಬಾರಿಗೆ ಚಾಂಪಿಯನ್ಶಿಪ್ ಪಟ್ಟಾಗಿದ್ದಂತಹ ಇತ್ತೀಚಿನ ಭಾರತದ ಕ್ರೀಡಾಪಟು ಯಾರು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಅವಕಾಶ ನಮಗಿರುತ್ತೆ.

3 ಗಂಟೆ 51 ನಿಮಿಷ ಆಗಿದೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಪ್ರಶ್ನೆ ಕೇಳಿದ್ದೆ, 20 ವರ್ಷದೊಳಗಿನ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಚಾಂಪಿಯನ್ಶಿಪ್ ಪಡ್ಡಾಗಿದ್ದಂತಹ ಭಾರತದ ಕ್ರೀಡಾಪಟು ಯಾರು ಅಂತೇಳಿ ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಜಗದಾಂಬಿಕಾ ಹಂಸವೇಣಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಮತ್ತು ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಹೊನ್ನರಾಲಿ ಹನುಮಂತಪುರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಇಲ್ಲ ತಪ್ಪಾದ ಉತ್ತರ ಸರ್ ನಿಮ್ದು. ಇನ್ಯಾರು, ರಘುನಾರಾಯಣ್ ಬೆಂಗಳೂರಿನಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಮಿತ್ರಾ ಸಂಡೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ, ಚಂದನ, ಸ್ಪಂದನ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಮತ್ತಾರು, ಹೆಬ್ಬಾಳದ ರಮೇಶ್ ಅವರ ಉತ್ತರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಎನ್ ಜೆ ಬಸವರಾಜ್ ಚಿತ್ರದ

ದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಯಾರು ಮತ್ಯಾರು? ಪೂರ್ಣಿಮಾ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ನಂದಿನಿ ಕಿರಣ್ ಹಂಸಿನಿ ದೈವಿಕ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಅವರ ಉತ್ತರ ಕೂಡ ಸರಿಯಾಗಿದೆ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ ಸರಿಯಾದ ಉತ್ತರ. ಶಾಂತಾಚಾರ ಬಡಿಗೇರ ಅವರ ಉತ್ತರ ಸರಿಯಾಗಿದೆ. ಹಾಗೆ ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಸುಧಾ ಬೂದಿಹಾಳಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಮರಿಲಿಂಗಪ್ಪ ಕಂಪ್ಲಿಯವರ ಉತ್ತರ ಸರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಎಸ್ ಎಂ ಶೋಭಾ ಆಶಾ ಶ್ರೀನಿವಾಸ್ ಅವರ ಉತ್ತರ ಸರಿಯಾಗಿದೆ. ಉಷಾ ಪರಮೇಶ್ವರ್ ಅವರು ಅರಕಲ್ಗೋಡಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತು ಮತ್ತು ಮತ್ತು ಮತ್ತು ಯಾರು ಉತ್ತರವನ್ನು ಕಳಿಸಿರುವಂಥದ್ದು? ಪಂಡಿತ್ ಸಾರ್ವಾಡ್ ಅರಕೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸಿಲಿಂಗಮೂರ್ತಿ ಸಿರಿಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಯಾರ್ದಾದರೂ ಹೆಸರು ತಪ್ಪಿ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಸರಿಯಾದ ಉತ್ತರ ಆಗಿದೆ ಕಾಜಲ್ ದೋಚಾಕ್. ಕಾಜಲ್ ದೋಚಾಕ್ ಅವರು ಇತ್ತೀಚಿನ ಈ ಒಂದು ಕುಸ್ತಿ ಚಾಂಪಿಯನ್ಶಿಪ್ ಏನು ನಡೀತು, ಅದು 20 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ ಆಗಿತ್ತು. ಸತತ 2ನೇ ಬಾರಿಗೆ ಇವರು ಚಾಂಪಿಯನ್ಶಿಪ್ ಪಟ್ಟವನ್ನು ಗೆದ್ದಿದ್ದಾರೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಸಮಯ 3:54 ಆಗಿದೆ. ಕಡೆಯ ಒಂದು ಗೀತೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಕೂಡ 3 to 4 ಗಂಟೆವರೆಗೂ ನೀವು ಹೊಂಬಿಸಿಲು ಕಾರ್ಯಕ್ರಮವನ್ನು ಕೇಳಬಹುದು, ಭಾಗವಹಿಸಬಹುದು. ಸೊ ಸದಾ ಕೇಳ್ತಾ ಇರಿ ನಮ್ಮ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz Musically yours.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ಸಮಯ 4:02 ಆಗಿದೆ. ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು ಕೇಳ್ತಾ ಇದ್ದೀರಾ. ಆದ್ರೆ ಈಗ

ಮಿಕ್ಸ್ಡ್ ಮೆಲೋಡೀಸ್ ಕೇಳುವಂತಹ ಸಮಯ. ಹಿಂದಿ ಮಿಕ್ಸ್ಡ್ ಮೆಲೋಡೀಸ್ನಲ್ಲಿ ಗಜಲ್ ಇರುತ್ತೆ, ಪಾಪ್ ಸಾಂಗ್ ಇರುತ್ತೆ, ಹಾಗೆ ಮತ್ತಷ್ಟು ಮಗದಷ್ಟು ಮನರಂಜನೀಯ ಹಾಡುಗಳಿರುತ್ತೆ. ಸೊ ಕೇಳೋದಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಮುಂದಿನ ಹಾಡು ನಿಮಗೋಸ್ಕರ ಎಲ್ಲವೂ ಕೂಡ ಹಿಂದಿ ಹಾಡುಗಳಾಗಿರುತ್ತೆ ಮತ್ತು ವೈವಿಧ್ಯಮಯ ಸಂಗೀತ ಇಲ್ಲಿರುತ್ತೆ. ಈಗ ಪ್ರಸಾರ ಆಗ್ತಾ ಇರೋಂಥ ಮೊಟ್ಟ ಮೊದಲ ಗೀತೆ ಮಂತ್ರ ಅನ್ನೋಂಥ ಹಿಂದಿ ಪಾಪ್ ಸಾಂಗ್ ನಿಮಗಾಗಿ.

0: ಅನಿಶಾ ಅವರ ಈ ಒಂದು ಧ್ವನಿಯಲ್ಲಿ 90ರ ದಶಕದ ಪಾಪ್ ಸಾಂಗ್ ಅನ್ನ ಕೇಳಿದ್ರಿ. ಮೇಡ್ ಇನ್ ಇಂಡಿಯಾ ಅನ್ನೋಂಥ ಈ ಗೀತೆ ಬಹಳ ಜನಪ್ರಿಯತೆಯನ್ನು ಗಳಿಸಿತ್ತು ಆ ಕಾಲದಲ್ಲಿ ಈ ಹಾಡು. ಸೊ ಮತ್ತೊಮ್ಮೆ ಈ ಹಾಡನ್ನ ಕೇಳಿ ಎಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ
1: ಹೇಳಿ.
0: ಬಾಂಬೆ ವೈಕಿಂಗ್ಸ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ನಿಮಗೋಸ್ಕರ, ಲಿಸನ್ ಟು ಮೈ ಹಾರ್ಟ್ ಬೀಟ್ ಅನ್ನೋಂಥ ಈ ಹಾಡು ನಿಮಗಾಗಿ.

0: ಶಾನವರ ಧ್ವನಿಯಲ್ಲಿ ಕೇಳಿದ್ರಿ ಲವಾಲಜಿ. ಸೊ ನೀವು ಕೇಳ್ತಾ ಇದ್ದೀರಾ ಹಿಂದಿ ಪಾಪ್ ಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡೀಸ್.
1: ಮ್ಯೂಸಿಕ್ ಅಮಿಯಾ ಆಕಾಶವಾಣಿ ಎಫ್ಎಂ ರೇನ್ಬೋ. ಮ್ಯೂಸಿಕ್ ಅಮಿಯಾ.
0: ಮುಂದಿನ ಗೀತೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಅಲ್ಬೇಲಾ ಸಾಚನ್.

ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.vcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸಮಯ 4:38 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಮಿಕ್ಸ್ಡ್ ಮೆಲೋಡೀಸ್. ಮುಂದಿನ ಗೀತೆ ನಿಮಗಾಗಿ ರಾಘವ್ ಅವರ ಧ್ವನಿಯಲ್ಲಿ ಕೆನಾಟ್ ಗೆಟ್ ಎನಫ್ ಅನ್ನೋ ಒಂದು ರಿಮಿಕ್ಸ್ ಸಾಂಗ್.

ಸಮಯ 4:51 ಆಗಿದೆ. ವಿಭಿನ್ನವಾದಂತಹ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮತ್ತಷ್ಟು ವಿಭಿನ್ನವಾಗಿರುವಂತಹ ಎರಡು ಹಾಡುಗಳೊಂದಿಗೆ ಇವತ್ತಿನ ಈ ಹಿಂದಿ ಪಾಪ್ ಮ್ಯೂಸಿಕ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾನು ಕೂಡ ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ ಕೂಡ ಬಂದಾಯ್ತು. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ನಮ್ಮ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸದಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ.

ಕೇಳಿ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಆರಂಭದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಜೋಡಿ ಹಕ್ಕಿ ಚಿತ್ರದ ಗೀತೆಯಿಂದ ಒಂದು ಹಾಡನ್ನು ಹಾಡ್ತೀನಿ.

0: ನಾನು ಕೊಟ್ಟಿರುವಂತಹ ಅಕ್ಷರ ಬಂದುಬಿಟ್ಟು ನ ಅಕ್ಷರ. ನ ಅಕ್ಷರದ ಮೂಲಕ ನಮ್ಮ ಮೊದಲನೇ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ, ನಮಸ್ಕಾರ ಸರ್. ತಮ್ಮ ಹೆಸರು?
1: ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ಭೀಮನಗೌಡ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ನಾನು ಕೊಟ್ಟಿರುವಂತಹ ಅಕ್ಷರ ಕೇಳಿಸ್ಕೊಂಡಿರಾ? ರಾ ಇಲ್ಲ, ನಾ ಅಕ್ಷರ ಕೊಟ್ಟಿದ್ದೀನಿ.
1: ನಾ ಕೊಟ್ಟಿರಿ. ಓಕೆ ಮೇಡಮ್.
0: ನಾ ಅಕ್ಷರದ ಮೂಲಕ ತುಂಬಾ ಹಾಡುಗಳು ಬರ್ತಾವ ಬಿಡ್ರಿ.
1: ಹೌದೌದ್ರಿ.
0: ಸಣ್ಣ ಪ್ರಯತ್ನ ಮಾಡ್ರಿ. ಹಾಡ್ರಿ ಹಾಡ್ರಿ.
1: ಓಕೆ ಓಕೆ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಲ್ಲ, ಈಗೇಕೆ ಪದ ಅರ್ಧ ಬರ್ತಾ ಮೇಡಮ್. ನಗು ನಗುತಾ ನೀ ಬರುವೆ, ನಗುವಿನಲೇ ಮನ ಸೆಳೆವೆ, ಕುಣಿಸಲು ನಾನು ಕುಣಿಯುವೆ ನೀನು ಮರೆಯುವೆ ಜಗವನ್ನೇ. ನಗು ನಗುತಾ ನೀ ಬರುವೆ, ನಗುವಿನಲೇ ಮನ ಸೆಳೆವೆ. ಧನ್ಯವಾದ ಮೇಡಮ್.
0: ಧನ್ಯವಾದಗಳು ಭೀಮನಗೌಡ ಅವರೇ, ತುಂಬ ಚೆನ್ನಾಗಿ ಆಡಿದ್ರಿ. ಮತ್ತೆ ಯಾವ್ದಾರ ಒಂದು ಅಕ್ಷರ ಕೊಟ್ಟಿದ ತಕ್ಷಣ ಸ್ವಲ್ಪ ನಮ್ಗೆ ಯೋಚನೆ ಸ್ಟಾರ್ಟ್ ಆಗ್ಬಿಡ್ತೈತೆ.
1: ಹೌದೌದು. ಶುಭ ಸಂಜೆ. ನಮಸ್ಕಾರ ಮೇಡಮ್.
0: ತಮಗೂ ಕೂಡ ನಮಸ್ಕಾರ.
1: ಓಕೆ ಮೇಡಮ್, ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ. ಹಲೋ ಆಕಾಶವಾಣಿ ರಾಯಚೂರು. ಹಲೋ ಹಲೋ
2: ಹಲೋ
0: ಹಲೋ ಆಕಾಶವಾಣಿ ರಾಯಚೂರು ಮೇಡಮ್ ಇದು.
2: ನಮಸ್ತೆ ಮೇಡಮ್. ಮೌನಿಕಾ
0: ಅವರೇ, ಈಗ ತಾನೇ ನಮ್ಮ ಒಂದು ರಾಯಚೂರು ಆಕಾಶವಾಣಿಯಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಒಂದು ಅಕ್ಷರ ಬಂದ್ಬಿಟ್ಟು ವ ಅನ್ನೋ ಅಕ್ಷರವನ್ನು ನಾವು ಬಿಟ್ಕೊಟ್ಟಿದ್ದೀವಿ ನಿಮಗೆ. ವ ಅಕ್ಷರದ ಮೂಲಕ ಗೀತೆಯನ್ನ ಹಾಡಕ್ಕೆ ಟ್ರೈ ಮಾಡ್ತೀರಾ?
2: ವಸಂತ ಮಾಸ

0: ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ
1: ಅಂತ. ತುಂಬಾ ಚೆನ್ನಾಗಿ ಆಡಿದ್ರಿ ಮೌನಿಕಾ ಅವರೇ. ದ ಅಕ್ಷರವನ್ನು ಬಿಟ್ಕೊಟ್ಟಿದ್ರಿ, ನಮ್ಮೊಂದು ಆಕಾಶವಾಣಿ ಕರೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ನಮಸ್ಕಾರ. ಈಗ ತಾನೇ ಮೌನಿಕಾ ಅವರು ದ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್. ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ ನೋಡ್ರಿ ಸರ್. ತಾವು ತಮ್ಮ ಆರೋಗ್ಯ ಎಲ್ಲ
2: ಚೆನ್ನಾಗಿದೆ?
1: ನಮ್ ಕಡೆ ಮಳೆನೇ ಇಲ್ಲ, ಬರೀ ಬರಗಾಲ ತುಂಬೈತೆ ನೋಡ್ರಿ.
2: ಎಲ್ಲಾ ಕಡೆ ಕೇಳ್ತಿರ್ತೇವೆ ರಂಜೆ ರೇಡಿಯೋದಾಗ, ಆದ್ರೆ ಏನು ಬರಗಾಲ ಕೇಳಕತ್ತಾರ ಎಲ್ಲ ನೋಡಿರೋದ ಕಡೆ. ನಮ್ ಕಡೆ ತುಂತುರು ಹನಿ ಆದ್ರಿ ಮೇಡಮ್, ಹಿಂಗಾಗಿ ತುಂಬ ಸ್ವಲ್ಪ ರೀ,
1: ಸ್ವಲ್ಪ ತಂಪು ತಂಪು ಗಾಳಿ ಅಷ್ಟೇ.
2: ತಂಪು ರೀ, ಒಟ್ಟ ಮೋಡ ಬರ್ತದ್ರಿ ಮೇಡಮ್, ಗಾಳಿ ಮೋಡ ಸ್ವಲ್ಪ ಬಿಸಲ.
1: ನಮ್ಮಲ್ಲಿ ಮೋಡ ಇಲ್ಲ, ಏನಿಲ್ಲ, ಬೇಸಿಗೆ ಗಾಲ ತುಂಬೈತೆ ನೋಡ್ರಿ. ಈಗ ತಾನೇ ಮೌನಿಕಾ ಅವರು ದ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ನೋಡ್ರಿ.
2: ದಾರಿ ಹಾಡ್ಲಿ ಮೇಡಮ್, ದಾರಿ ಕಾಣದಾಗ ಯಾರು ಹಾಡ್ರಿ?
1: ಯಾರು ಹಾಡಿಲ್ಲ,
2: ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡಿ
2: ದಾರಿ

0: ಯಾರು ನಗುಸಿ ಅಳಿಸುವೆಯೋ ಯಾರು ಬಲ್ಲರು, ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸು ಬಾ ಯೋಗಿ ವರಿಯನೇ. ನಾವತ್ ನೋಡ್ರಿ ಮೇಡಮ್,
1: ನಾ ಅಕ್ಷರವನ್ನು ಬಿಟ್ಕೊಟ್ರೆ ಅಕ್ಷರವನ್ನ ತುಂಬಾ ಜಲ್ದಿ ಕಂಡ್ಕೊಂಡ್ಬಿಟ್ರೆ ಹಾಡನ್ನ.
0: ಕೆಲವೊಂದು ನೆನ್ಪಿರ್ತಾರ ಮೇಡಮ್, ದೇವರು ಅಂತ ಕೊಟ್ರೆ ನೆನ್ಪ ಬರಲ್ರಿ.
1: ಎಲ್ಲಿ ಹೊಲದಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ?
0: ಇಲ್ಲಿ ಇಲ್ಲಿ ಹೊಲದಲ್ಲಿ ಮೇಡಮ್, ನಾವು ತೋಟದಾಗ ಇರ್ತೇವ್ರಿ ಯಾವಾಗಲೂ, ಯಾಕಂದ್ರೆ ಚೆನ್ನಾಲ್ಕ ನೀರ್ ಅದಾವ್ರಿ ಮೇಡಮ್. ನಮ್ಗ ನೀರ ಮೆಕ್ಕೆಜೋಳ ತೊಗರಿ ಕಬ್ಬ ಅದಾವ್ರಿ ಮೇಡಮ್. ಆ ಚಾನಲ್ ನೀರ್ ಬಿಟ್ಕೋತ್ ಕೂತೇವ್ರಿ ಮೇಡಮ್, ಮಳಿ ಇರ್ಲಿಕ್ಕ ನಮ್ಗೆ ಅನ್ಸಲ್ರಿ ಮೇಡಮ್. ಆದ್ರೆ ಕೆಲವೊಬ್ಬರಿಗೆ ಹೈರಾಣ ಆದ್ರಿ ಮೇಡಮ್.
1: ಹೌದೌದು,
0: ನಮ್ಗೆ ಚಾನಲ್ ನೀರ್ ಬರ್ತಾರಿ ಮೇಡಮ್, ಹಳ್ಳದಂಡಿ ಹೊಲ ಆದ್ರಿ, ಹಳ್ಳಕ್ ಬಿಡ್ತಾರೆ ನೀರ್ ಕೆರಿಗಿರಿ.
1: ಹೆಂಗೋ ಒಂದೊಂದ್ ರೀತಿ ಒಂದು ಅನುಕೂಲ ಐತೆ ತೊಗರಿ,
0: ಅನುಕೂಲ ಆಗ್ಯದ್ರಿ ಮೇಡಮ್. ಯಾಕೆ ದೇವ್ರ ಪುಣ್ಯ ರೀ, ನಮ್ಗೂ ಯಾಕ್ರಿ ಮೇಡಮ್. ಈ ಚಾನಲ್ ಬಿಟ್ಟು ನೀವ್ ಒಂದ್ ತಿಂಗಳ ಐತ್ರಿ ಮೇಡಮ್, ಅದ್ರ ಮ್ಯಾಗೆ ಹೊಡ್ಯಾಕತ್ತೇವ್ ನೋಡ್ರಿ ಮೇಡಮ್. ಹಂಗೆ
1: ಉಪಯೋಗ ಆಗ್ತೈತೆ. ಕರೆ ಮಾಡಿದ್ದಕ್ಕಾಗಿ, ಸಮಯವನ್ನು ತಕ್ಕೊಂಡು ನಮ್ಗೆ ಕರೆ ಮಾಡಿದ್ರಿ, ನಿಮ್ಮ ಒಂದು ಗೀತೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬಂದೆ ನವಾಜ್ ಅವರೇ, ನಮಸ್ಕಾರ, ಧನ್ಯವಾದಗಳು.
0: ನಮಸ್ತೆ ಮೇಡಮ್, ನಮಸ್ತೆ.
1: ಹಲೋ ಆಕಾಶವಾಣಿ.
2: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು ಸರ್.
2: ಹಲೋ
1: ಹಲೋ, ನಮಸ್ತೆ. ಕೇಳಿಸ್ತಿದೆ ಸರ್ ತಮ್ಗೆ? ನನ್ನ ವಾಯ್ಸ್ ಕೇಳಿಸ್ತಿದ್ದೇನಾ?
2: ಸ್ವಲ್ಪ ಸ್ಲೋ
1: ಸ್ಲೋ ಕೇಳಿಸ್ತಿದ್ದೇನಾ?
2: ಈಗ ಸ್ವಲ್ಪ ಪರವಾಗಿಲ್ಲ. ನಮಸ್ಕಾರಗಳು, ನಾನು ಸತೀಶ್ ಕುಮಾರ್ ಮೇಡಮ್.
1: ಸತೀಶ್ ಸರ್ ಅವರೇ ನಮಸ್ಕಾರ.
2: ಗ್ರಾಮ ಉಡುಪಿ.
1: ಉಡುಪಿಲಿಂದ ಕರೆ ಮಾಡಿರಿ ನಮ್ಮ ಆಕಾಶವಾಣಿಗೆ. ಸ್ವಾಗತ ನಿಮ್ಗೆ ಅಂತ್ಯಕ್ಷರ ಕಾರ್ಯಕ್ರಮಕ್ಕೆ.
2: ಧನ್ಯವಾದ, ಧನ್ಯವಾದ.
1: ಈಗ ತಾನೇ ಇವರು ಬಂದೆ ನವಾಜ್ ಅವರು ಕರೆ ಮಾಡಿದ್ರು. ನಾ ಅಕ್ಷರ
2: ಬಂದ್ರೆ
1: ನಾ ಅಕ್ಷರ ಸರ್.
2: ನಾವಂತ? ಹ್ಮ್, ಆಯ್ತಾಯ್ತು.

0: ಇದು ಅದೇ ಇವತ್ತು ನೆಟ್ವರ್ಕ್ ಏನೋ ಸ್ಲೋ ಇದೆ ಮೇಡಮ್.
1: ಕೇಳಿಸ್ತಾ ಇಲ್ಲ ಸರ್ ಅಷ್ಟೊಂದು.
0: ಅಲ್ಲ ಸರ್, ಭಾರಿ ಸ್ಲೋ ಕೇಳ್ತಾ ಇದೆ, ಸ್ವಲ್ಪ ಇದ್ದಿದ್ದ ಕೇಳ್ತಾ ಇಲ್ಲ.
1: ವಾಯ್ಸ್
0: ಅಲ್ಲಿ ಕೇಳ್ತಾ ಇದೆ ಚೆನ್ನಾಗಿ
1: ನಿಮ್ದು? ನಮ್ಗೆ ಕೇಳಿಸ್ತಾ ಇದೆ.
0: ನಾ ಬಂತಲ್ವಾ?
1: ಹಾ
0: ಆಯ್ತು, ಒಂದು ಸಣ್ಣ ಪ್ರಯತ್ನ ಮಾಡುವ.

ಮಲಿಕೆ ಕಾಲುತ್ತಿದೆ ನನ್ನೊಲವೆ ನನ್ನೊಲವೆ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಕನ್ನಡಿಯೊಳಗೆ ನಿಮ್ಮದೆ ನಿಮ್ಮ ಚಂದದಿ ನಗು ಕಲಿದೆ ಹುಟ್ಟಲು ಹಾದರೆ ನಾಚಿಕೆಯಲ್ಲಿ ಅನೆ ತರೆಯುತ್ತಿದೆ ಬಲ್ಲಗೆ ಈಗ ಬೆಲ್ಲದ ಹಾಗೆ

0: நல்லவே திகந்து ஹிருதய நன்னல்லு இதய என்னு வசங்கையுமுழுதே அந்தத அஞ்சி கேக்காடுத்திதே நன்னலவே நன்னலவே
1: நன்னலவே. வா
2: ಹಾ,
1: ವಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದೆ ಸರ್. ತುಂಬಾ ಚೆನ್ನಾಗಿ ಆಡಿದ್ರಿ ಹಾಡನ್ನ.
2: ಇದು ಬ್ಯೂಟಿಫುಲ್ ಸಾಂಗ್ ರೀ, ನಮ್ಮ ಪುನಾ ಗಾಂಜಾವಾಲ ಅವರದ್ದು.
1: ಹಾ ಹೌದು ಸರ್, ಚೆನ್ನಾಗಿ.
2: ಅವರು ನಮ್ಮ ಬೀಚ್ ಫೆಸ್ಟಿವಲ್ ಬಂದಿದ್ದೆ ಮೊದಲು, ಅವರನ್ನ ಲೈವ್ ಆಗಿ ಮಾತಾಡ್ತಿದ್ದೆ ಮತ್ತೆ ಲೈವ್ ಹಾಡಕ್ ಕೇಳಿದ್ದೆ. ಬಹಳ ಫ್ಯಾನ್ಸಿ ಆಗಿ ಹಾಡ್ತಾರ್ರಿ, ಬಹಳ ಫ್ಯಾನ್ಸಿ ಆಗಿ ಹಾಡ್ತಾರೆ. ವಾಯ್ಸ್ ಅಂದ್ರೆ ನನಗೆ ಬಹಳ ಇಷ್ಟ, ಅದಕ್ಕಾಗಿ ಈ ಹಾಡು ಚಾಯ್ಸ್ ಮಾಡಿದೆ.
1: ನಾನು ಸಣ್ಣ ಪ್ರಯತ್ನ ಮಾಡಿದೆ ಸರ್.
2: ಆಯ್ತು, ಚೆನ್ನಾಗಿತ್ತು.
1: ವಂದನೆ ಸರ್, ವಂದನೆ. ಹಲೋ ಹಲೋ ಆಕಾಶವಾಣಿ.
3: ಹಲೋ
1: ಹಲೋ ಆಕಾಶವಾಣಿ ರಾಯಚೂರ್ ಸರ್.
3: ನಮಸ್ತೆ.
1: ನಮಸ್ಕಾರ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ.
3: ಶ್ಯಾಮ್ ಅಂತ ಮಾತಾಡ್ತಾ ಇದ್ದೇನೆ.
1: ಹಲೋ
3: ಶ್ಯಾಮ್ ಅಂತ
1: ಸರ್. ಎಲ್ಲಿಂದ ಸರ್ ಕೇಳಿಸ್ತಾ ಇದ್ದೇನೆ ನನ್ನ
3: ಮೇಡಮ್? ನನ್ನ ವಾಯ್ಸ್ ಕೇಳಿಸ್ತಾ ಇದ್ದಾರೆ ಮೇಡಮ್?
1: ಹಾ, ನಿಮ್ ವಾಯ್ಸ್ ಕ್ಲಿಯರ್ ಐತೆ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇತ್ತ ಇಲ್ಲ?
3: ಓಕೆ, ಶ್ಯಾಮ್ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಶ್ಯಾಮ್
3: ತಾಲೂಕು.
1: ಶ್ಯಾಮ್, ಶ್ಯಾಮ್ ಅವರೇ ಹೇಗಿದ್ದೀರಾ?
3: ಮುಸ್ಲಾಪುರದಿಂದ.
1: ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ?
1: ನಾ ಚೆನ್ನಾಗಿದ್ದೀನಿ ನೋಡ್ರಿ. ಕಾರ್ಯಕ್ರಮ ಕೇಳ್ತಿದ್ರಿ ಇಷ್ಟೊತ್ತು
3: ಮೇಡಮ್? ಅದು ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಬರ್ತಾ ಇದ್ದಿಲ್ಲ, ಈಗ ಬಂತು ನೋಡಿ.
1: ಈಗ ಬಂತಾ? ಓಕೆ ಓಕೆ. ಈಗ ತಾನೇ ಸತೀಶ್ ಸರ್ ಅವ್ರು ಬಿಟ್ಕೊಟ್ರು, ವಾ ಅನ್ನೋ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ. ವಾ
3: ಮೇಡಮ್,
1: ವಾ ವಾ
3: ವಾ ಬಿಟ್ಟಿದ್ದಾರ. ಓಕೆ ಓಕೆ.
1: ಹಲೋ
3: ಮೇಡಮ್, ನಮ್ಮೆಲ್ಲ ಕೇಳಿದ್ರಿಗೆ ನಿಮ್ಗೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪೂಜೆ ಮಾಡಿದ್ರು ಬಹಳಷ್ಟು ಜನ.
1: ಹೌದು, ನಿನ್ನೆ ಎಲ್ಲರೂ.
3: ಅದೇ, ಆ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತ. ಈಗ ನಾನು ಗುರಿ ಚಿತ್ರದ ಒಂದು ಹಾಡು ಹಾಡ್ತೀನಿ. ವಸಂತ ಕಾಲ ಬಂದಾಗ ಬಾವು ಚಿಗುರಲೇಬೇಕು, ಹೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ಹೊಸ ಬಾಳ ಹೊಸಿಲಲ್ಲಿ ನಸು ನಾಚಿ ನಿಂತಾಗ ನಿನ್ನಂದನ ನೋಡಬೇಕು, ರೇಷ್ಮೆ ಸೀರೆ ಹೊಸ ಹೂ

ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡು ನೋಡುವ ಆ ಕಾಣುವ ಸೆ ತಾಳಲಾರೆ ನನ್ನ

0: ಆಗಿದೆ ಮೇಡಮ್.
1: ಆಗಿದೆನಾ? ಅಂದ್ರೆ ರೀಸೆಂಟ್ ಆಗಿ ಆಗಿದೆನಾ? ಏನು ಬಹಳ ವರ್ಷ?
0: ಹೌದು, ನಾಲ್ಕೈದು ವರ್ಷ.
1: ನಾಲ್ಕೈದು ವರ್ಷ ಆಯ್ತು. ಚೆನ್ನಾಗಿ ಆಡಿದ್ರಿ. ಅದೇ ಆಗಿಲ್ಲ ಅಂದ್ರೆ ಮದ್ವೆ ಬೇಗ ಆಗ್ರಿ ಅಂತ ಹೇಳಮ್ ಅನ್ಕೊಂಡಿದ್ದೆ. ಆಗಿದೆ ಅಂದ್ರೆ ಚೆನ್ನಾಗಾಯ್ತು ಅಂದ್ರೆ ನೀವು ಕೂಡ ಇದ್ರಲ್ಲಿ ವಿವಾಹ ಒಂದು ಇದ್ರಲ್ಲಿ ಇದ್ರಲ್ಲಿ ಇದ್ದೀರ ಅಂತ ಗೊತ್ತಾಯ್ತು. ಆಗಿದೆ,
0: ಚೆನ್ನಾಗಿ.
1: ನಮಸ್ಕಾರ ನಮಸ್ಕಾರ. ಹಲೋ ಆಕಾಶವಾಣಿ. ಹಲೋ ಹಲೋ
2: ನಮಸ್ತೆ ಮೇಡಮ್.
1: ಸರ್ ನಮಸ್ಕಾರ ಸರ್.
2: ನಮಸ್ತೆ ಮೇಡಮ್.
1: ಸರ್ ವಾಯ್ಸ್ ಕೇಳಿಸ್ತಿದ್ದೀನಾ?
2: ಇವಾಗ ಕೇಳಿಸ್ತಾ ಇದೆ ಮೇಡಮ್. ಅವಾಗ ನಂದು ಎರಡನೇ ಕಲರ್ ನಾನೇ ಲೈನೇ ಕಟ್ ಆಗ್ಬಿಡ್ತು ಮೇಡಮ್, ಬೇಜಾರಾಗೈತೆ. ಹಾ ಮೇಡಮ್, ಹಲೋ ಮಾಡ್ಬೋದಾ ಮೇಡಮ್? ಯಾವ ಅಕ್ಷರ ಮೇಡಮ್?
1: ಕ ಕ ಅಕ್ಷರವನ್ನ
2: ಮೇಡಮ್.
1: ಹಲೋ
2: ಕನ. ಸರಿ ಮೇಡಮ್, ಆಯ್ತು ಮೇಡಮ್.
1: ಕರುಣಾದ
2: ತಾಯಿ ಸದಾ ಚಿನ್ನಯ್ಯ, ಕರುಣಾದ ತಾಯಿ ಸದಾ ಚಿನ್ನಯ್ಯ, ನೀ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ನೀ ದೇವಾಲಯ, ಕರುಣಾದ ತಾಯಿ ಸದಾ ಚಿನ್ನಯ್ಯ. ವೀರರಿ ಸೀತ ದೀರದಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತತ ನೆಲೆ ನಿನ್ನದು, ಮಹಾಶಿಲ್ಪಿಕಾರರ ನೆಲೆ ನಿನ್ನದು, ಸಂಗೀತ ಸಾಹಿತ್ಯ ಕೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ನಯ್ಯ, ಕರುನಾಟ ತಾಯಿ ಸದಾ ಚಿನ್ನಯ್ಯ, ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ನಯ್ಯ, ಕರುನಾಡ ತಾಯಿ ಸದಾ ಚಿನ್ನಯ್ಯ.
3: ಮುಂದಿನ ಸ್ವತ್ವ ಯಾಂಡ ಆರಂಭವಂತ ಗೀತೆ ಆಗ್ಬೇಕು ಮೇಡಮ್. ಹಲೋ ಹಲೋ, ಕೇಳಿಸ್ತಾ ಇಲ್ಲ ಮೇಡಮ್. ಹಲೋ
1: ಹಲೋ ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯಂ ಸರ್, ತುಂಬಾ ಚೆನ್ನಾಗಿ ಆಡಿದ್ರಿ. ಅಕ್ಷರವನ್ನು ಕೊಟ್ಟಿದ ತಕ್ಷಣ ಆಡ್ಬಿಟ್ರಿ, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ
3: ಆಕಾಶವಾಣಿ ಕೇಳ್ತಾ ಇರ್ತೀವಲ್ಲ, ಪ್ರತಿದಿನ ಆಕಾಶವಾಣಿ ಕೇಳ್ತಾ ಇರ್ತೀವಲ್ಲ ಮೇಡಮ್, ಅಕ್ಷರ ನೆನಪಾಗ್ಬಿಡುತ್ತೆ ಮೇಡಮ್.
1: ನೆನಪಾಗ್ಬಿಡ್ತೈತೆ, ಹಾಡು ಕೂಡ ಬೇಗ ನೆನಪು ಬಂದ್ಬಿಡ್ತೈತೆ.
3: ಸರಿ ಮೇಡಮ್, ಮುಂದಿನ ಕ್ಷೇತ್ರ ಯಾಯಿಂದ ಆರಂಭ ಆಗುತ್ತೆ ಗೀತೆ ಹಾಡ್ಬೇಕು?
1: ಆ ಯಾ ಅಕ್ಷರವನ್ನ ಕೊಡ್ತೀನಿ ಅಂತ. ತುಂಬಾ ಧನ್ಯವಾದಗಳು ಸರ್.
3: ಕರೆ ಮಾಡಿ ಕೇಳಿಸ್ತಾ ಇಲ್ಲ ಮೇಡಮ್, ಧ್ವನಿನ ಕೇಳಿಸ್ತಿಲ್ಲ ಕೆಲವು ಸತಿ.
1: ಹೌದು, ಏನ್ ನೆಟ್ವರ್ಕ್ ಪ್ರಾಬ್ಲಮ್?
3: ಮಳೆ ಮಳೆ ಮಳೆ. ಹೌದು ಹೌದು ಮೇಡಮ್, ಅದರಿಂದಲೇ. ಓಕೆ ಮೇಡಮ್, ಮುಂದಿನ ಕ್ಷೇತ್ರ ತಗೊಳ್ಳಿ, ಪಾಪ ಕಾಯ್ತಾ ಇರ್ತಾರೆ.
1: ಓಕೆ ಓಕೆ, ಧನ್ಯವಾದಗಳು. ಹಲೋ
4: ಹಲೋ, ನಮಸ್ಕಾರ ಮೇಡಮ್.
1: ಸರ್ ನಮಸ್ಕಾರ ಸರ್, ತಮ್ಮ ಹೆಸರು?
4: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್ ಮಾತಾಡೋಣ.
1: ಮಲ್ಲಪ್ಪ ಶೆಟ್ರ ಅವರೇ, ಈಗ ತಾನೇ ಇವರು ಸುಬ್ರಹ್ಮಣ್ಯಂ ಅವರು ಸರ್ ಅವರು ಬಿಟ್ಕೊಟ್ಟಿರುವಂತಹ ಅಕ್ಷರ ಬಂದ್ಬಿಟ್ಟು ಯಾಕ್ಷರ ಅಂದರೆ ಅಂತ್ಯಕ್ಷರಿ ಕಾರ್ಯಕ್ರಮ ನಡೀತಾ ಇದೆ, ಕೇಳ್ತಾ ಇದ್ದೀರಾ ಇಷ್ಟೊತ್ತು ಕಾರ್ಯಕ್ರಮವನ್ನು?
4: ಕೇಳಿದ್ರಿ ಮೇಡಮ್. ಯಾಕ್ಷರ ಯಾವ ಬಂತ್ರಿ ಮೇಡಮ್?
1: ಯಾ ಬಂದಿದೆ, ಯಾ ಅಕ್ಷರದ ಮೂಲಕ ಪ್ರಯತ್ನ ಮಾಡಿ, ಒಂದು ವೇಳೆ ಆಗಿಲ್ಲ ಅಂದ್ರೆ ಇನ್ನೊಂದು ಅಕ್ಷರ ಕೊಡ್ತೀನಂತ. ನಿಮ್ಗೆ ಯಾವ್ದು ಬರ್ತೈತೆ, ಯಾವ್ದು ಹೊಸದಾಗಿ ನಿಮ್ಗೆ ಇಷ್ಟ ಆದಂತ ಹಾಡು ಆಡ್ಬಿಡ್ರಿ, ನಿಮ್ಗೆ
4: ಮನ್ಸಿಗೆ
1: ಬೇಡ, ನಿಮ್ಗೆ ಇಷ್ಟ ಆದಂತ ಒಂದು ಗೀತೆ ಆಡ್ಬಿಡ್ರಿ.
4: ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ?

0: ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ ಮೊಳಗಲೇಬೇಕು.
1: ಶ್ಯಾಮ್ ಅವ್ರೆ ತುಂಬಾ ಚೆನ್ನಾಗಿ ಆಡಿದ್ರಿ. ಮದುವೆ ಬಗ್ಗೆ ಐತೆ, ಅದ್ರಲ್ಲಿ ಋತುಗಳ ಬಗ್ಗೆ ಐತೆ, ತುಂಬಾ ಚೆನ್ನಾಗಿ ಮೂಡಿ ಬಂತು. ತಮ್ಗೆ ಮದುವೆ ಆಗಿದೆ.

0: ಕಾವೇರಿ ಯೋಚಿ ನೋಡಿ ನನ್ನಲ್ಲಿ ಪ್ರೀತಿ ಇಲ್ಲವೇ. ಬಂದು ನೋಡ್ರಿ ಮೇಡಮ್,
1: ಪ್ರೀತಿ ಇಲ್ಲವೇ ವಾ
0: ವಾರಿ ಮೇಡಮ್
1: ತುಂಬಾ ಚೆನ್ನಾಗಿ ಆಡಿದ್ರಿ, ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಮಲಭ್ ಶೆಟ್ರ ಅವರೇ ಮತ್ತೆ ನಮ್ಮ ಜೊತೆ ಗೀತೆಯೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ ಮೇಡಮ್. ನಮಸ್ಕಾರ.
1: ಹಲೋ ಆಕಾಶವಾಣಿ. ಹಲೋ ಹಲೋ
2: ಹಲೋ ಆಕಾಶವಾಣಿ ಮೇಡಮ್. ನಮಸ್ಕಾರ ಮೇಡಮ್.
1: ಹಾಂ ನಮಸ್ಕಾರ, ಹೇಗಿದ್ದೀರಾ?
2: ನಮ್ಮ ಹೆಸರು ಮಲ್ಲೇಶ್ ಮೇಡಮ್, ಇಲ್ಲೇ ಮರ್ಚೇಡ್ ತೋಟದಲ್ಲಿ ಮಾತಾಡ್ತೀನಿ.
1: ಮಲ್ಲೇಶ್ ಅವರು ಮರ್ಚೇಡ್ಲಿಂದ ಕರೆ ಮಾಡ್ತಿದ್ದೀರಾ?
2: ಇಲ್ಲ ಮೇಡಮ್, ತೋಟದ ಮರ್ಚೇಡ್ ಅಂತ ಮೇಡಮ್ ಹೆಸರು ಬಾಗಲ.
1: ಹಾಂ ಹಾಂ ಹಾಂ ಹಾಂ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ನಿಮಗೆ
2: ಕೇಳಿಸ್ತಾ ಇದೆ ಮೇಡಮ್?
1: ಕೇಳಿಸ್ತಾ ಇದೆ. ಈಗ ನಮ್ಮೊಂದು ಆಕಾಶವಾಣಿಯಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ನಡೀತಾ ಇದೆ, ನೀವೊಂದು ಗೀತೆಯನ್ನು ಆಡಕ್ಕೆ ಸಿದ್ಧವಾಗಿದ್ದೀರಾ?
2: ಹಾಂ ಮೇಡಮ್, ಮಾಡ್ತೀನಿ.
1: ಆಡ್ತೀರಾ? ವಾ ಅನ್ನೋ ಅಕ್ಷರ ಕೊಟ್ಟಿದ್ದಾರೆ.
2: ವಾ ಮೇಡಮ್.
1: ವಾ ವಾ. ರಾದ್ರಲ್ಲೇ ಆಡ್ರಿ, ನಿಮ್ಗೆ ಇಷ್ಟ ಆಗಿದ್ದ ಆಡ್ಬಿಡ್ರಿ.
2: ಹೃದಯದ ಒಳಗೆ ಹೃದಯವಿದು, ಅವನಲ್ಲಿ ಹಳೆ ಹೃದಯವಿದು, ಹೃದಯಲ್ಲೇ ಕಾವ್ಯ ಬರೀತಿದೆ.

0: ಹೃದಯದೊಳಗೆ ಹೃದಯವಿದು ಅವನಲ್ಲಿ ಹಳೆ ಹೃದಯವಿದು ಹೃದಯಲ್ಲಿ ಕಾವ್ಯ ಬರೀತಿದೆ ಕಾವ್ಯದ ಒಳಗೆ ಹೃದಯವಿದು ಯಾವುದು ಹೀ ಹೃದಯ ಆಹಾ ಯಾವುದು ಹೀ ಹೃದಯ ಮೇಡಮ್
1: ಹಲೋ ಯಾ ಕೊಟ್ರಿ ತುಂಬಾ ಚೆನ್ನಾಗಿ ರಾಗಬದ್ಧವಾಗಿ ಆಡಿದ್ರಿ ಬಹಳ ರಾಗವಾಗಿ ಆಡಿದ್ರಿ ತುಂಬಾ ಧನ್ಯವಾದಗಳು ಚೆನ್ನಾಗಿ ಮೂಡಿ ಬಂತು ನಿಮ್ಮೊಂದು ಗೀತೆ ಅದರಲ್ಲಿ ನಿಮ್ಗೆ ಇಷ್ಟವಾದಂತ ಗೀತೆಯನ್ನ ಆಡಿದ್ರಿ ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ನಿಮ್ಮ ಒಂದು ಗೀತೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತೀರಿ ಅಂತ ಹೇಳ್ತಾ ನಮಸ್ಕಾರ ಸರ್ ಹಲೋ ಆಕಾಶವಾಣಿ ಹಲೋ ಆರಾಮಿದ್ದೀವಿ ಹಿರಣ್ಣ ಅವರೇ ತಾವೇಗಿದ್ದೀರಾ ಈಗ ಯಾವ ಅಕ್ಷರವನ್ನ ಬಿಟ್ಕೊಟ್ಟಿದ್ರಿ ಬಿಟ್ಕೊಟ್ಟಿದ್ದಾರೆ ಮಲ್ಲಯ್ಯ ಶೆಟ್ಟಿ ಅವರು
2: ಕಣ್ಣಲ್ಲಿ ಕಣ್ಣ ಬಿಟ್ಟು ಮನಸ್ಸಿನಲ್ಲಿ ಮನಸ್ಸ ನಿಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದವ್ರು ಯಾರು ಯಾರು ಅಲ್ಲಿ ಮುಕ್ತ ನಿಜ ನೀರಿನಲ್ಲಿ ಹೆಚ್ಚೆ ಇಲ್ಲಿ ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿ ಸುತ್ತಿ ಎಂತ ಮಾಡುತ್ತಾಳೆ ಹತ್ತಿರ ಬರದೆ ನೀರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರು ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ಇಲ್ಲಿ ಇದ್ದಂಗಿದ್ದು ಎದ್ದು ಹೋದವ್ರು ಯಾರು ಮೇಡಮ್
1: ಹಾ ಹಲೋ ತುಂಬಾ ಚೆನ್ನಾಗಿ ಆಡಿದ್ರಿ ಯಾರು ಥ್ಯಾಂಕ್ ಯು ಹಿರಣ್ಣ ಅವರೇ ಇದು ಬಹಳ ಫೇವರೇಟ್ ಸಾಂಗ್ ಅಂತ ಏನೋ ಹೇಳ್ಬೋದು ತುಂಬಾ ಚೆನ್ನಾಗಿ ಇರ್ತೈತಿ ಸಾಂಗ್ ಯಾಕೋ ಸ್ಲೋ ಬರಕತ್ತೈತೆ ವಾಯ್ಸ್ ಅಂದ್ರೇನು ಕರೆ ಮಾಡಿದ್ರಿ ನಮ್ಗೋಸ್ಕರ ನಿಮ್ಮೊಂದು ಗೀತೆಯನ್ನ ಹಂಚ್ಕೊಂಡಿದ್ದಕ್ಕಾಗಿ

0: ಧನ್ಯವಾದಗಳು ಹಿರಣ್ಣ. ಹಲೋ,
1: ನಾವು ಆಕಾಶವಾಣಿ ಕೇಳೋದ್ರ ಜೊತೆಗೆ ನಮ್ಮ ಕಾರ್ಮಿಕ ಕೆಲಸ ಮಾಡ್ತಾರಂತ ನಮ್ಮ ಕೇಳುಗರಿಗೆ ಸಹ ಕೇಳಿಸ್ತಾ ಇದೀನಿ ನಮ್ಮ ಆಕಾಶವಾಣಿ.
0: ಅವರು ಕೇಳ್ತಾ ಇದ್ದಾರ?
1: ಹೌದ್ರಿ ಮ್ಯಾಮ್, ಬೆಳಗ್ಗೆಯಿಂದ ಕೇಳಿಸ್ತಾ ಇದ್ದೀನಿ.
0: ನೋಡ್ರಿ, ಕೇಳಿಸೋದು ಎಷ್ಟು ಒಳ್ಳೆ ಕೆಲಸ. ನಾವು ಕೇಳಕ್ಕಿನಂದ್ರೆ ಇನ್ನೊಬ್ರು ಕೇಳಬೇಕು.
1: ನಾವು ಕೇಳಿ ಅಭಿಮಾನಿ ಆಗತ್ತಾರ, ಅವ್ರಿಗೆ ಕೂಡ ಕೇಳಿ ಅಭಿಮಾನಿ ಆಗಲಿ ಅಂತ ನಂದು ಖುಷಿ. ಹಾಗಾಗಿ ಅವ್ರಿಗೆ ಕೂಡ ಆ್ಯಪ್ ಹಾಕಿ ಕೊಟ್ಬಿಟ್ಟಿದ್ದೀನಿ, ಅವ್ರು ಕೇಳ್ತಾ ಇದಾರೆ ಕೆಲಸ ಮಾಡ್ತಾ ಮಾಡ್ತಾ.
0: ಮಾಡಿಬಿಟ್ರಿ, ಒಳ್ಳೆ ಕೆಲಸ ಮಾಡಿಬಿಟ್ರಿ. ಧನ್ಯವಾದಗಳು ಹಿರಣ್ಣ ಅವರೇ.
1: ನಮಸ್ತೆ
0: ನಮಸ್ತೆ.
2: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಹಲೋ ಆಕಾಶವಾಣಿ.
4: ನಮಸ್ತೆ, ಗುಡ್ ಈವ್ನಿಂಗ್ ಆಕಾಶವಾಣಿ ರೈತರು.
0: ಗುಡ್ ಈವ್ನಿಂಗ್ ಸರ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ
4: ಮೇಡಮ್. ಮೊದ್ಲಿಂದಲೂ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ಲಿಲ್ಲ ತಾವು.
0: ಹೌದಾ
4: ಮೇಡಮ್? ಮಂಡ್ಯ ಜಿಲ್ಲೆ ಕೆಆರ್ಪಡೆ ತಾಲೂಕು ಗಂಗನಹಳ್ಳಿಯಿಂದ ಮಂಜು ಮಾತಾಡ್ತಿರೋದು.
0: ಮಂಜು, ಮಂಜು ಅವರೇ ಇದೇ ಫಸ್ಟ್ ಟೈಮ್ ನೀವು ಕಾಲ್ ಮಾಡಿದ್ದು?
4: ಇಲ್ಲ ಮೇಡಮ್, ಎರಡನೇ ಬಾರಿ ನಿಮ್ ಜೊತೆ ಮಾತಾಡ್ತಿರೋದು.
0: ಎರಡನೇ ಬಾರಿನಾ? ಓಕೆ ಓಕೆ. ನೀವು ಟ್ರೈ ಮಾಡಿ, ಬಟ್ ಅದು ನೆಟ್ವರ್ಕ್ನು ಸರಿಗಿಲ್ಲೇನೋ, ಕಾಲ್ಸ್ ಕಟ್ ಆಗ್ತಿತ್ತು. ಈಗ ತಾನೇ ಹಿರಣ್ಣ ಅವರು ಅಂತೇಳಿ ಕರೆ ಮಾಡಿ ಅವರು ರಾಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ನಡೀತಾ ಇದೆ, ತಾವು ಕೂಡ
4: ಅಕ್ಷರದಿಂದ ಆಡ್ರಿ.

ನೀನವ್ವ ಬೆಳಕು ನೀನೇ ಭೂಮಿಗೆ ಉಸಿರು ಎತ್ತ ತಾಯಿಗೆ ನಗುವೆ ನಿನ್ನ ಭಾಷೆಯು ಅಳುವೆ ನಿನ್ನ ಆಜ್ಞೆಯು ದಂತದ

0: ಮೇಡಮ್.
1: ಹಾ ಹಲೋ, ತುಂಬಾ ಚೆನ್ನಾಗಿ ಆಡಿದ್ರಿ ಬೆಳ್ಳದೀಪ್, ನೀನು ವ ಅಕ್ಷರವನ್ನ ಬಿಟ್ಕೊಟ್ಟಿದ್ರಿ.
0: ಹಾ ಮೇಡಮ್, ಇನ್ನು ಮುಂದೆ ಪಾಪ ಕೇಳುಗರು ಕೆಲವಷ್ಟು ಮಂದಿ ಕಾಯ್ತಿರ್ತಾರಲ್ವಾ, ಹಂಗಾಗಿ ಈಗ ಶರಣನ ಕೂಡ ಹೇಳ್ತಾ ಇದ್ದೆ, ಪಲ್ಲವಿ ಮಾತ್ರ ಹೇಳಿ ನಿಲ್ಸಿದ್ದೀನಿ ಮೇಡಮ್.
1: ವಾಯ್ಸ್ ಅಲ್ಲಿ ಬಹಳ ಸ್ಪಷ್ಟತೆ ಇದೆ ಸರ್ ನಿಮ್ದು, ಇದರಲ್ಲಿ ಬಹಳ ತುಂಬಾ ಚೆನ್ನಾಗಿ ಆಡಿದ್ರಿ
0: ಹಾಡನ್ನ.
1: ಹಾ, ತುಂಬ ಚೆನ್ನಾಗಿ ಆಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇನ್ನೊಂದ್ಸಲ ಕರೆ ಮಾಡ್ರಿ, ಟ್ರೈ ಮಾಡ್ತೀವಂತ ನಿಮ್ದು ಕೂಡ ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಸರ್.
0: ಶುಭ ಸಂಜೆ ಮೇಡಮ್ ತಮಗೆ.
2: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಹಲೋ ಆಕಾಶವಾಣಿ. ಹಲೋ
4: ಹಲೋ
1: ಹಲೋ ಸರ್, ತಮ್ಮ ಹೆಸರು?
4: ಮಹೇಶ್, ಹೊಸೂರು ಶಿಕಾರಿ.
1: ಹಲೋ
4: ಹಲೋ
1: ಸರ್, ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್.
4: ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
1: ಶಿಕಾರಿಪುರ ಸರ್, ಅಂತ್ಯಕ್ಷರ ಕಾರ್ಯಕ್ರಮದಲ್ಲಿ ಈಗ ತಾನೇ ವಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ, ತಾವು ಕೊನೆ ಕಾಲರ್ ಆಗಿದ್ದೀರಿ, ವಾ ಅಕ್ಷರದ ಮೂಲಕ ಹಾಡನ್ನು ಹಾಡ್ತೀರಾ ಸರ್?
4: ಹೇಳ್ತೀನಿ. ಭಕ್ತಿಯ

ಸೃಷ್ಟಿಯ ಎದೆಯಲ್ಲಿ ಇರ್ತೀಯ, ನಿನ್ನ ಪ್ರೀತಿ ಕದಿಯಕ್ಕೆ ಹುಟ್ಟಿ ಬಂದೇನ, ಜನ್ಮ ಜನ್ಮ ಹೀಗೇನೆ ಬಿಟ್ಟು ಹೋಗೇನ, ಒಪ್ಪಿದೆ ಒಪ್ಪಿದೆ ಮಾತಿಗೆ ಒಪ್ಪಿದೆ ಅಪ್ಪಿದೆ ಅಪ್ಪಿದೆ.

0: ತುಂಬ ಚೆನ್ನಾಗಿ ಆಡಿದ್ರಿ ಸರ್. ಇದೇ ರೀತಿ ನಮ್ಮ ಒಂದು ಆಕಾಶವಾಣಿ ಕರೆ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ತಾನೇ ನಮ್ಮ ಅನೇಕ ಸ್ನೇಹಿತರು ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಒಂದು ಗೀತೆಯನ್ನು ನಮ್ಮ ಜೊತೆ ಆಕಾಶವಾಣಿ ಜೊತೆ ರಾಯಚೂರು ಆಕಾಶವಾಣಿ ಜೊತೆ ತಮ್ಮ ಒಂದು ಮನದಾಳದ ಹಾಡುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು. ಅದಕ್ಕಾಗಿ ಕರೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೇ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
3: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್, ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೃತಕ ಬುದ್ಧಿಮತ್ತೆ ಆಧಾರಿತ ಆಧುನಿಕ ಆರ್ಥಿಕತೆಗೆ ಭಾರತದ ಯುವಜನತೆಯನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೃಹತ್ ಕೌಶಲ್ಯ ತರಬೇತಿ ಅಭಿಯಾನವನ್ನು ಪ್ರಕಟಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ನಾವೀನ್ಯತೆ ಮತ್ತು ತಂತ್ರಜ್ಞಾನ ರಂಗವನ್ನು ಮುಂಚೂಣಿಗೆ ತರುವ ತಮ್ಮ ದೂರದೃಷ್ಟಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತಗೊಳಿಸಲು ಪ್ರತಿಯೊಬ್ಬರು ಒಟ್ಟಾಗಿ ಶ್ರಮಿಸಬೇಕು, ಯುವ ಪೀಳಿಗೆಗೆ ಮಾದಕ ದ್ರವ್ಯ ವ್ಯಸನ ದೊಡ್ಡ ಸವಾಲಾಗಿ ಪರಿಣಮಿಸಿದೆ, ಈ ಬೃಹತ್ ಜಾಗೃತಿ ಅಭಿಯಾನದಲ್ಲಿ ದೇಶದೆಲ್ಲ ಕುಟುಂಬಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಕೇಳಿದರೆ, 100 ವಾರಗಳ ಬೃಹತ್ ಆಂದೋಲನಕ್ಕೆ ಸ್ವಯಂ ಸೇವಕರು, ಸರ್ಕಾರೇತರ ಸಂಸ್ಥೆಗಳು, ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಗಳು ಹಾಗೂ ಧಾರ್ಮಿಕ ಮುಖಂಡರು ಜೊತೆಯಾಗಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ದಾರೆ. ಜಾಗತಿಕ ತಂತ್ರಜ್ಞಾನ ಕ್ಷೇತ್ರಕ್ಕೆ ಇಂದು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಉದ್ದೇಶದಿಂದ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ 6ನೇ ತರಗತಿಯಿಂದ ಕೃತಕ ಬುದ್ಧಿಮತ್ತೆ ಶಿಕ್ಷಣವನ್ನು ಪರಿಚಯಿಸಲಾಗುವುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಅವರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಮಾತನಾಡಿದರು. ಎಐ ಶಿಕ್ಷಣದ ಭಾಗವಾಗಿ ಎಐ ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಎಂಬ ಕಾರ್ಯಕ್ರಮಗಳನ್ನು ಆರಂಭಿಸಲಾಗ್ತಿದೆ. ಬೆಂಗಳೂರಿನಲ್ಲಿ ರಾಜ್ಯದ ಮೊದಲ ಸಾರ್ವಜನಿಕ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುತ್ತದೆ. 2027 ಜನವರಿಯಿಂದ ಎಐ ಪ್ರಮಾಣಪತ್ರ ಕೋರ್ಸ್ಗಳನ್ನು ಆರಂಭಿಸುವ ಗುರಿ ಇದ್ದು, ಎಐ ಹಬ್ಗಳನ್ನು ಸ್ಥಾಪಿಸಿ ತರಬೇತಿ ಮತ್ತು ಉತ್ತೇಜನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಹೊಸ ಆವಿಷ್ಕಾರಗಳಿಗೆ ಉತ್ತೇಜನ ಕೊಡುತ್ತದೆ. ಶಾಲಾ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಮುಂದಿನ 2 ವರ್ಷಗಳಲ್ಲಿ 1000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ. 72,000 ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಅದು 6 ತಿಂಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸುತ್ತೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಟಿವಿ ಚಾನೆಲ್ಗಳಿಗೆ ಗಂಟೆಗೆ 12 ನಿಮಿಷಗಳ ಅಷ್ಟಿದ್ದ ಜಾಹೀರಾತು ಮಿತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದೆ. 2006 ಜಾರಿಗೆ ಬಂದಿದ್ದ ಈ ನಿಯಮವನ್ನು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಿಯಮಗಳ ಅಡಿಯಲ್ಲಿ ಬದಲಾಯಿಸಲಾಗಿದೆ. ಕಳೆದ 2 ದಶಕಗಳಲ್ಲಿ ಟಿವಿ ಚಾನೆಲ್ಗಳ ಸಂಖ್ಯೆ 62ರಿಂದ 900 ಹೆಚ್ಚಾಗಿರುವುದು ಮತ್ತು ಡಿಜಿಟಲ್ ಮಾಧ್ಯಮಗಳಿಂದ ತೀವ್ರ ಸ್ಪರ್ಧೆ ಎದುರಾಗಿರುವುದರಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ವಿದೇಶಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಸತತ 2ನೇ ವರ್ಷವು ಗಣನೀಯವಾಗಿ ಇಳಿಕೆ ಕಂಡುಬಂದಿದೆ ಅಂತ ಕೇಂದ್ರ ಸರ್ಕಾರ ಅಧಿಕೃತ ಮಾಹಿತಿ ನೀಡಿದೆ. ವಲಸೆ ನಿಯಮಗಳು ಕಠಿಣಗೊಳ್ಳುತ್ತಿರುವುದು ಮತ್ತು ವಿದೇಶಗಳು ವೀಸಾ ನಿಬಂಧನೆಗಳನ್ನು ಬಿಗಿಗೊಳಿಸುತ್ತಿರುವುದೇ ಈ ಇಳಿಕೆಗೆ ಮುಖ್ಯ ಕಾರಣವೆಂದು ವಿಶ್ಲೇಷಿಸಲಾಗುತ್ತಿದೆ. ಇಮಿಗ್ರೇಷನ್ ಬ್ಯೂರೋ ನೀಡಿರುವ ಅಂಕಿಅಂಶಗಳ ಪ್ರಕಾರ 2025

6,19,264 ಭಾರತೀಯರು ಶಿಕ್ಷಣದ ಉದ್ದೇಶಕ್ಕಾಗಿ ವಿದೇಶಗಳಿಗೆ ತೆರಳಿದ್ದಾರೆ. 2023ರಲ್ಲಿ ದಾಖಲೆಯ 894,758 ಮಂದಿ ವಿದ್ಯಾರ್ಥಿಗಳು ಹೋಗಿದ್ದರೆ 2024ರಲ್ಲಿ ಆ ಸಂಖ್ಯೆ 760,000 ಕುಸಿದಿದೆ. ಈಗ 2025ರ ಅಂತ್ಯದ ವೇಳೆಗೆ ಇನ್ನೂ ಇಳಿಕೆಯಾಗಿ 619,000 ಬಂದು ತಲುಪಿದೆ ಅಂತ ಮಾಹಿತಿ ನೀಡಲಾಗಿದೆ. ಮೂವರು ಭಾರತೀಯರು ಸೇರಿದಂತೆ 65 ಸ್ಕೈ ಡೈವರ್ಗಳು ತಮ್ಮ ದೇಶದ ಧ್ವಜವನ್ನು ಹಿಡಿದು 13,000 ಅಡಿ ಎತ್ತರದಿಂದ ವಿಮಾನದಿಂದ ಜಿಗಿಯುವ ಮೂಲಕ ಗಿನ್ನೆಸ್ ದಾಖಲೆ ಮಾಡಿದ್ದಾರೆ. ಲಿಬಿಯಾದಲ್ಲಿ ನಡೆದಿದ್ದ ಸೈಡ್ ಡೈವ್ನಲ್ಲಿ ಭಾಗಿಯಾಗಿದ್ದ ಕೇರಳದ ಕಣ್ಣೂರಿನ ಜಮ್ಶೀರ್ ತನ್ಲೋಟ್, ಉತ್ತರ ಪ್ರದೇಶದ ಗೋರಖ್ಪುರದ ಅಭಿಷೇಕ್ ರಾವತ್, ಬಿಹಾರದ ಪಾಟ್ನಾದ ಈಶಾ ರಾಜ್ ಅವರು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಅಂತ ಕೊಲ್ಲಿ ರಾಷ್ಟ್ರದ ವರದಿ ಮಾಡಿದೆ. 38 ದೇಶಗಳ 65 ಜನ ಒಂದೇ ವಿಮಾನದಿಂದ ಜಿಗಿದು ಸ್ಕೈಡೈವ್ ಮಾಡಿರುವುದು ವಿಶ್ವ ದಾಖಲೆಯಾಗಿದೆ. ದೇಶದ ಹಲವು ರೈಲು ನಿಲ್ದಾಣಗಳ ವಾಟರ್ ಕೂಲರ್ನಲ್ಲಿನ ಕುಡಿಯುವ ನೀರಿನಲ್ಲಿ ಈ ಕೋಲಿ ಬ್ಯಾಕ್ಟೀರಿಯಾ ಕಂಡುಬಂದಿದೆ. ಕೆಲ ನಿಲ್ದಾಣಗಳಲ್ಲಿನ ಶೌಚಾಲಯಗಳಲ್ಲಿ ಸ್ವಚ್ಛತೆ ಇಲ್ಲ ಅಂತ ಮಹಾಲೇಖಪಾಲರ ವರದಿಯಲ್ಲಿ ಹೇಳಲಾಗಿದೆ. ಇದರ ಬೆನ್ನಲ್ಲೇ ಸಿಎಜಿ ವರದಿಯಲ್ಲಿ ಉಲ್ಲೇಖಿಸಿರುವಂತೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭಾನುವಾರ ಆದೇಶ ಮಾಡಿದ್ದಾರೆ. 2022-23ರಲ್ಲಿ ರೈಲ್ವೆ 8 ವಲಯಗಳು ಹಾಗೂ 2023-24ರಲ್ಲಿ 9 ವಲಯಗಳ ರೈಲು ನಿಲ್ದಾಣಗಳಲ್ಲಿ ಕುಡಿಯುವ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪೈಕಿ 2022-23ರಲ್ಲಿ 49 ಹಾಗೂ 2023-24ರಲ್ಲಿ 56 ನಿಲ್ದಾಣಗಳಲ್ಲಿ ನೀರಿನಲ್ಲಿ ಈ ಕೋಲಿ ಬ್ಯಾಕ್ಟೀರಿಯಾ ಪತ್ತೆಯಾಗಿತ್ತು ಅಂತ ವರದಿಯಲ್ಲಿ ವಿವರಿಸಲಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗೆ ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಎಂಬ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಮುಂಬರುವ 2 ದಶಕಗಳಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಲು ಮತ್ತು ಆರ್ಥಿಕ ಸುಧಾರಣೆಗಳನ್ನು ಮತ್ತಷ್ಟು ಚುರುಕುಗೊಳಿಸಲು ಈ ಸಮಿತಿ ಶಿಫಾರಸುಗಳು ನಿರ್ಣಾಯಕವಾಗಲಿವೆ ಅಂತ ಹೇಳಿದ್ದಾರೆ. ರಷ್ಯಾ ಸರ್ಕಾರವು ಜಗತ್ತಿನಾದ್ಯಂತ ಇರುವ ನುರಿತ ವಿದೇಶಿ ವೃತ್ತಿಪರರಿಗಾಗಿ ಪ್ರತಿಭಾ ವೀಸಾ ವ್ಯವಸ್ಥೆಯನ್ನು ಪರಿಚಯಿಸಿದೆ. ವಿಜ್ಞಾನ, ಕಲೆ, ಕ್ರೀಡೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ನಿಪುಣರು, ಉದ್ಯಮಿಗಳು ಮತ್ತು ವಿಶ್ವವಿದ್ಯಾಲಯಗಳ ಪದವೀಧರರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬಹುಪ್ರವೇಶ ವೀಸಾ ಹೊಂದಿರುವವರು ರಷ್ಯಾದಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ನಿವಾಸ ಪಡೆಯುವುದನ್ನು ಇದು ಸುಲಭಗೊಳಿಸಲಿದೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ 3 ವಿಷಯಗಳ ಯುಜಿಸಿ ನೆಟ್ ಪರೀಕ್ಷೆಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರದ್ದುಗೊಳಿಸಿದ ಬೆನ್ನಲ್ಲೇ ಎಲ್ಲಾ ಪರೀಕ್ಷಾ ಪ್ರಕ್ರಿಯೆಗಳ ಸಮಗ್ರ ಲೆಕ್ಕ ಪರಿಶೋಧನೆ ನಡೆಸುವಂತೆ ಹಾಗೂ ಸುಧಾರಣಾ ಕ್ರಮಗಳ ಕುರಿತು ವರದಿ ಸಲ್ಲಿಸುವಂತೆ ಶಿಕ್ಷಣ ಸಚಿವಾಲಯ ಕಳೆದ ಸೋಮವಾರ NTA ನಿರ್ದೇಶನ ನೀಡಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಮತ್ತು NTA ಅಧಿಕಾರಿಗಳೊಂದಿಗೆ ಸೋಮವಾರ ಸಭೆ ನಡೆಸಿದ ವೇಳೆ ಆದೇಶ ಹೊರಡಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳಿಗೆ ಯುಜಿಸಿ ನೆಟ್ ಪರೀಕ್ಷೆಯನ್ನು ಮತ್ತೆ ನಡೆಸುವುದಾಗಿ ಸಂಸ್ಥೆ ಪ್ರಕಟಿಸಿದೆ. September 9 ಮತ್ತು 10ರಂದು ಹೊಸದಾಗಿ ಪರೀಕ್ಷೆ ನಡೆಸಲಾಗುವುದು ಅಂತ ಕೂಡ ಹೇಳಲಾಗಿದೆ. ವಿಧಾನಸಭೆಯಲ್ಲಿ ಕಳೆದ ಸೋಮವಾರ 2018ನೇ ಸಾಲಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ಹಿಂಪಡೆದುಕೊಂಡಿದೆ. ಇದೇ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧೇಯಕವನ್ನು ಹಿಂಪಡೆಯುವಂತೆ ಅನುಮತಿ ಕೋರಿ ಬಳಿಕ ಹಿಂಪಡೆದರು. ಎಲೆಕ್ಟ್ರಾನಿಕ್ ಘಟಕಗಳ ತಯಾರಿಕಾ ಯೋಜನೆ ಅಡಿಯಲ್ಲಿ 7,877 ಕೋಟಿ ಮೌಲ್ಯದ ಹೂಡಿಕೆಯ 31 ಹೊಸ ಪ್ರಸ್ತಾವನೆಗಳಿಗೆ ಕೇಂದ್ರ ಅನುಮೋದನೆ ನೀಡಿದೆ. ಈ ಯೋಜನೆಯಡಿ 59,350 ಕೋಟಿ ರೂಪಾಯಿ ಹೂಡಿಕೆಯ ಗುರಿ ಹೊಂದಲಾಗಿತ್ತು. ಆದರೆ ನಿರೀಕ್ಷೆಗೂ ಮೀರಿ ಒಟ್ಟು 69,548 ಕೋಟಿ ರೂಪಾಯಿ ಮೌಲ್ಯದ ಹೂಡಿಕೆ ಪ್ರಸ್ತಾಪಗಳು ಸಲ್ಲಿಕೆಯಾಗಿವೆ. ಆರಂಭಿಕ ಮುನ್ನಡೆಯ ಹೊರತಾಗಿಯೂ ರಕ್ಷಣಾ ವೈಫಲ್ಯದಿಂದ ಭಾರತ ಪುರುಷರ ತಂಡ FIH ಹಾಕಿ ವಿಶ್ವಕಪ್ನ ತನ್ನ ದ್ವಿತೀಯ ಪಂದ್ಯದಲ್ಲಿ ಬಲಿಷ್ಠ ಇಂಗ್ಲೆಂಡ್ ವಿರುದ್ಧ ಪರಾಭವಗೊಂಡಿದೆ. ಕಳೆದ ಸೋಮವಾರ ನಡೆದಂತ ಡಿ ಗುಂಪಿನ ತನ್ನ 2 ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ಗೆ ಶರಣಾಯಿತು. ಆರಂಭಿಕ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಗೋಲುಗಳಿಂದ ಗೆದ್ದು ಪೂರ್ಣ 3 ಅಂಕಗಳನ್ನು ಕಲೆ ಹಾಕಿದ ಭಾರತ ಇಂಗ್ಲೆಂಡ್ ವಿರುದ್ಧ ವಿಫಲಗೊಂಡಿದೆ. ಸಾರ್ವಜನಿಕರು ಕಳಪೆ ಆಹಾರ ಪೂರೈಕೆ, ಗುಣಮಟ್ಟವಲ್ಲದ ಔಷಧ ಮಾರಾಟದ ಕುರಿತು ದೂರು ಸಲ್ಲಿಸಲು ಆಹಾರ ಸುರಕ್ಷತೆ ಮತ್ತು

ಪಕ್ಷದ ಆಡಳಿತ ಇಲಾಖೆಯು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೆ ತಂದಿದೆ. ಕ್ಯೂಆರ್ ಕೋಡ್ ಬಿಡುಗಡೆ ಮಾಡಿ ಮಾತನಾಡಿರುವ ಆಹಾರ ಸಚಿವ ಯುಟಿ ಖಾದರ್, ನಗರಗಳ ಪ್ರಮುಖ ಸ್ಥಳಗಳಲ್ಲಿ ಕ್ಯೂಆರ್ ಕೋಡ್ ಪ್ರಕಟಿಸಲಾಗುತ್ತದೆ. ಕಲುಷಿತ, ಕಳಪೆ, ಅವಧಿ ಮೀರಿದ ಇತರೆ ಊಟೋಪಚಾರ ನೀಡಿದ್ದು ಕಂಡು ಬಂದರೆ ಸ್ಕ್ಯಾನ್ ಮಾಡಿ ದೂರು ನೀಡಬಹುದು. ಜೊತೆಗೆ ಅವಧಿ ಮೀರಿದ ಅಧಿಕ ಬೆಲೆಯ ಗುಣಮಟ್ಟವಲ್ಲದ ಔಷಧಿ ಮಾರಾಟದ ಬಗ್ಗೆಯೂ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಅಂತ ಹೇಳಿದ್ದಾರೆ. ರಾಜ್ಯದಾದ್ಯಂತ ಹಿಂದುಳಿದ ವರ್ಗಗಳ 629 ಹಾಸ್ಟೆಲ್ ಪರಿಶೀಲಿಸಿ 1860 ಸಮಾಜ ಕಲ್ಯಾಣ ಇಲಾಖೆಯ 331 ಹಾಸ್ಟೆಲ್ಗಳಿಂದ 556 ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ರಾಜ್ಯದಾದ್ಯಂತ 186 ಬಸ್ ನಿಲ್ದಾಣಗಳಲ್ಲಿನ 889 ಆಹಾರ ಮಳಿಗೆಗಳನ್ನು ಪರಿಶೀಲಿಸಿ ಅನೈರ್ಮಲ್ಯತೆ ಕಂಡು ಬಂದಿರುವ 206 ಘಟಕಗಳಿಗೆ ನೋಟಿಸ್ ಜಾರಿ ಮಾಡಿ 55,000 ರೂಪಾಯಿವರೆಗೆ ದಂಡ ವಿಧಿಸಿದ್ದೇವೆ. 603 ಅಂಗನವಾಡಿ ಕೇಂದ್ರಗಳಿಂದ 549 ಆಹಾರ ಮಾದರಿ ಸಂಗ್ರಹಿಸಿದ್ದಾಗಿ ಈ ವೇಳೆ ವಿವರಿಸಿದ್ದಾರೆ. ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿಗಳಿಗೆ ಆದಾಯ ಮಿತಿಯನ್ನು 32,000 ರಿಂದ 1,20,000ಕ್ಕೆ ಹೆಚ್ಚಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ಫಲಾನುಭವಿಗಳ ಪರಿಶೀಲನೆ ಪೂರ್ಣಗೊಂಡ ನಂತರ 1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸಬೇಕು ಅಂತ ಆದೇಶದಲ್ಲಿ ಹೇಳಲಾಗಿದೆ. ರಾಜ್ಯದಲ್ಲಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಮಾಹಿತಿಯ ಜೊತೆಗೆ ಕುಟುಂಬ ತಂತ್ರಾಂಶದಿಂದ ಪಡೆದ ದತ್ತಾಂಶಗಳನ್ನು ಸಂಯೋಜಿಸಿದಾಗ 23,14,544 ಫಲಾನುಭವಿಗಳು ಸಂದೇಹಾಸ್ಪದ ಅಂತ ಕಂಡುಬಂದಿತ್ತು. ಈ ಫಲಾನುಭವಿಗಳ ಭೌತಿಕ ಪರಿಶೀಲನೆಗಾಗಿ ಸಂಯೋಜನೆ ಮೊಬೈಲ್ ಆಪ್ ಸಿದ್ಧಪಡಿಸಿ ಪರಿಶೀಲನೆ ನಡೆಸಲಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಟ್ಟಲು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ಶಾಶ್ವತವಾದ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಬೇಕು. ಪರೀಕ್ಷೆಗಳು ಸುಗಮವಾಗಿ ನಡೆಯಲು ಈಗಾಗಲೇ ಬಳಕೆಯಲ್ಲಿರುವ ತಂತ್ರಜ್ಞಾನಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕಳೆದ ಬುಧವಾರ ನಿರ್ದೇಶನ ನೀಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಸಲ್ಲಿಕೆಯಾಗಿದ್ದ ವಿವಿಧ ಅರ್ಜಿಗಳ ವಿಚಾರಣೆ ನಡೆಸಿದ ಪಿಎಸ್ ನರಸಿಂಹ ಮತ್ತು ಅಕೋಲಾ ಆರಾಧೆ ಅವರ ಪೀಠ ಎನ್ಟಿಎ ಕಾರ್ಯವಿಧಾನಗಳ ಕುರಿತು 2024 ರೂಪಿಸಲಾಗಿದ್ದ ರಾಧಾಕೃಷ್ಣನ್ ಸಮಿತಿ ಮತ್ತು ಈ ಬಾರಿ ರೂಪಿಸಲಾದ ನಂದನ್ ನೀಲಕೇಣಿ ನೇತೃತ್ವ ಕಾರ್ಯಪಡೆ ನೀಡಿದ ಶಿಫಾರಸುಗಳನ್ನು ಜಾರಿ ಮಾಡಿ ವರದಿ ನೀಡಿ ಅಂತ ಹೇಳಿದೆ. ಕಂದಾಯ ಕಟ್ಟಡ ಕೃಷಿ ಭೂಮಿಯನ್ನು ಮುಟ್ಟುಗೋಲು ಮಾಡಿಕೊಳ್ಳಲು ಅವಕಾಶವಿದ್ದು ಅವುಗಳನ್ನು ಪಹಣಿಯಲ್ಲಿ ಸರ್ಕಾರಿ ಫಡ ಎಂದು ಇದೆ. ಪಹಣಿಗಳಲ್ಲಿ ರೈತರ ಹೆಸರನ್ನು ಪುನಃಸ್ಥಾಪಿಸಲು 2012 ಡಿಸೆಂಬರ್ 7 2014 ಸೆಪ್ಟೆಂಬರ್ 6 ಅವಕಾಶ ನೀಡಲಾಗಿತ್ತು. ಈಗ ಮತ್ತೆ ಅವಕಾಶ ಕಲ್ಪಿಸಲಾಗುತ್ತದೆ ಅಂತ ಜಿ ಪರಮೇಶ್ವರ್ ಉತ್ತರಿಸಿದ್ದಾರೆ. ಶಾಸಕ ಎಸ್ ರವಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ಅವರು, ಈಗಾಗಲೇ ಕರಡು ನಿಯಮಗಳು ಹೊರಡಿಸಲಾಗಿದೆ, ಶೀಘ್ರವೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಗ್ರಾಮಗಳ ನಕಾಶೆಯನ್ನು ಪರಿಷ್ಕರಿಸುವ ಪ್ರಸ್ತಾವ ಸರ್ಕಾರದ ಮುಂದೆ ಇದೆ ಅಂತ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನ ಪರಿಷತ್ಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಎಂಎಲ್ಸ್ ಅನಿಲ್ ಕುಮಾರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ಗ್ರಾಮಗಳ ನಕಾಶೆ ರೂಪಿಸಲಾಗಿತ್ತು. ಯಾವುದೇ ಸರ್ವೆಗೆ 30 ಗ್ಯಾರಂಟಿ ಅವಧಿ ಇರುತ್ತದೆ. ಈ ಅವಧಿ ಮುಕ್ತಾಯದ ನಂತರ ಸರ್ವೆಯಲ್ಲಿ ಪರಿಷ್ಕರಿಸಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಗ್ರಾಮ ನಕಾಶೆಗಳನ್ನು ಇಂತಿಷ್ಟೇ ವರ್ಷಗಳಿಗೆ ಕಡ್ಡಾಯವಾಗಿ ಪರಿಷ್ಕರಿಸಬೇಕೆಂಬ ನಿಯಮ ಇಲ್ಲ. ಆದರೆ ಗ್ರಾಮಗಳ ಸ್ವರೂಪದಲ್ಲಿ ವ್ಯಾಪಕ ಬದಲಾವಣೆಯಾಗಿದೆ, ಹೀಗಾಗಿ ನಕಾಶೆಗಳನ್ನು ಪರಿಷ್ಕರಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಆ ಬಗ್ಗೆ ಸಾಧ್ಯತೆಗಳ ಕುರಿತು ಪರಿಶೀಲಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಒಂಬತ್ತು ಸಿಮ್ ಕಾರ್ಡ್ಗಳನ್ನು ತಮ್ಮ ಹೆಸರಿನಲ್ಲಿ ಹೊಂದಿರುವವರಿಗೆ ಹೊಸದಾಗಿ ಸಿಮ್ ಕಾರ್ಡ್ ವಿತರಣೆ ಮಾಡಬಾರದು ಅಂತ ಕೇಂದ್ರದ ದೂರಸಂಪರ್ಕ ಇಲಾಖೆ ದೂರ ಸಂಪರ್ಕ ಸೇವಾ ಕಂಪನಿಗಳಿಗೆ ಸೂಚನೆ ನೀಡಿದೆ. ಈ ಸಂಬಂಧ ಸುತ್ತೋಲೆಯೊಂದನ್ನು ಹೊರಡಿಸಲಾಗಿದೆ. 9 ಸಿಮ್ ಕಾರ್ಡ್ಗಳನ್ನು ಹೊಂದಿದ್ದು ಇನ್ನೂ ಹೆಚ್ಚಿನ ಸಿಮ್ ಕಾರ್ಡ್ ಬೇಕು ಎನ್ನುವವರನ್ನು ಗುರುತಿಸಿ ಅವರಿಗೆ ಹೊಸ ಸಿಮ್ ಕಾರ್ಡ್ ನಿರಾಕರಿಸಲು ಅಗತ್ಯವಿರುವ ತಾಂತ್ರಿಕ ಹಾಗೂ ಸಾಂಸ್ಥಿಕ ಕ್ರಮಗಳನ್ನು ಕೈಗೊಳ್ಳುವಂತೆ ಇಲಾಖೆ ಕಂಪನಿಗಳಿಗೆ ತಿಳಿಸಿದೆ. ಇದು ಆಗಸ್ಟ್ 24 ಜಾರಿಗೆ ಬರಲಿದೆ. ಪದಕದ ಭರವಸೆಯಾಗಿರುವ ಪಿವಿ ಸಿಂಧು ಮತ್ತು ಯಶಸ್ಸಿನ ಓಟದಲ್ಲಿರುವ ಆಯುಷ್ ಶೆಟ್ಟಿ ಅವರು ಕಳೆದ ಬುಧವಾರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಸಿಂಗಲ್ಸ್ ಫ್ರೀ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲು ಹಾಕಿದ್ದಾರೆ. ಆದರೆ ದೇಶದ ಅಗ್ರ ಸಿಂಗಲ್ಸ್ ಆಟಗಾರ ಲಕ್ಷ್ಯ ಸೇನ್ ಅವರು ಸವಾಲು 32 ಸುತ್ತಿನಲ್ಲಿ ಅಂತ್ಯಗೊಂಡಿದೆ. 2021 ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಲಕ್ಷ್ಯ ಅವರು ಅಮೆರಿಕದ ಗರೆತ್ ತಾನ್ ಅವರ ವೇಗ ಆಕ್ರಮಣ ಜಾಣ್ಮೆಯ ಆಟಕ್ಕೆ ಸೋಲು ಅನುಭವಿಸಬೇಕಾಯಿತು. ವಿಧಾನಸಭೆ ಉಪಸಭಾಧ್ಯಕ್ಷರಾಗಿ ಮಂಕಾಳ ವೈದ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರ ಸೂಚನೆಯಂತೆ ಮುಖ್ಯಮಂತ್ರಿ ಡಿಕೆ

ಶಿವಕುಮಾರ್ ಅವರು ನೂತನ ಉಪಸಭಾಧ್ಯಕ್ಷರ ಆಯ್ಕೆಗೆ ಪ್ರಸ್ತಾವ ಮಂಡಿಸಿದರು. ಸಹಕಾರ ಸಚಿವ ಲಕ್ಷ್ಮಣ ಸವದಿ ಅವರು ಪ್ರಸ್ತಾವವನ್ನು ಅನುಮೋದಿಸಿದರು. ಸದನ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ವೈದ್ಯ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಅಂತ ವಿಧಾನಸಭಾಧ್ಯಕ್ಷ ಜಿ ಎಸ್ ಪಾಟೀಲ್ ಘೋಷಣೆ ಮಾಡಿದರು. ಮತ್ತೊಂದು ವಿಧಾನ ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಆಯ್ಕೆಯಾಗಿದ್ದಾರೆ. ಉಮಾಶ್ರೀ ಅವರನ್ನು ಚುನಾಯಿಸಬೇಕು ಅಂತ ಸೂಚಿಸಲಾದ ಪ್ರಸ್ತಾವವನ್ನು ಸದನ ಸರ್ವಾನುಮತದಿಂದ ಅಂಗೀಕರಿಸಿದೆ. ಉಮಾಶ್ರೀ ಅವರ ಆಯ್ಕೆಯನ್ನು ಸಭಾಪತಿ ಸಲೀಂ ಅಹಮದ್ ಅವರು ಘೋಷಿಸಿದರು. ಪಿಎಂ ಕೇರ್ಸ್ ನಿಧಿಯು 2023-24 ಮತ್ತು 2024-25 ದೇಣಿಗೆಯಾಗಿ 1,162.92 ಕೋಟಿ ಸಂಗ್ರಹಿಸಿದೆ. ಆದರೆ ಈ ಅವಧಿಯಲ್ಲಿ 16.47 ಕೋಟಿ ಖರ್ಚು ಮಾಡಿದೆ ಅಂತ ಲೆಕ್ಕ ಪರಿಶೋಧನಾ ವರದಿಗಳು ತಿಳಿಸಿವೆ. ನಿಧಿಯು 2024-25 ದೇಣಿಗೆಯಾಗಿ 479.97 ಕೋಟಿ ಸಂಗ್ರಹಿಸಿದೆ. ಆದರೆ ಕೋವಿಡ್ನಿಂದಾಗಿ ಪೋಷಕರನ್ನು ಕಳೆದುಕೊಂಡ ಮಕ್ಕಳಿಗೆ 87,85,000 ಖರ್ಚು ಮಾಡಿದೆ. 2023-24 ಈ ಮೊತ್ತ 682.94 ಕೋಟಿ ಮತ್ತು 15.59 ಕೋಟಿಗಳಷ್ಟಿತ್ತು. 2025 ಮಾರ್ಚ್ 31 ಕೊನೆಗೊಂಡ ವರ್ಷದ ರಸೀದಿಗಳು ಮತ್ತು ಪಾವತಿ ಖಾತೆಯ ಪ್ರಕಾರ ಪಿಎಂ ಕೇರ್ಸ್ ನಿಧಿಯು ತನ್ನ ಖಾತೆಗಳಲ್ಲಿ 8,452 ಕೋಟಿ ಹೊಂದಿದೆ. ಇದರಲ್ಲಿ ನಿಶ್ಚಿತ ಠೇವಣಿ 7,846 ಕೋಟಿ ಇದೆ ಅಂತ ಉಲ್ಲೇಖಿಸಲಾಗಿದೆ. ಡೆಕಾಥ್ಲೀಟ್ ತೇಜಸ್ವಿನಿ ಶಂಕರ್, ಬಾಕ್ಸರ್ ನರೇಂದರ್ ಬೇರ್ವಾಲಾ, ವಿಶ್ವಕಪ್ ಚೆಸ್ ವಿಜೇತೆ ದಿವ್ಯ ದೇಶ್ಮುಖ್ ಸೇರಿದಂತೆ 17 ಮಂದಿಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಮಂಗಳವಾರ ಅರ್ಜುನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಪ್ರತಿಷ್ಠಿತ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಈ ಬಾರಿ ಯಾರನ್ನೂ ಆಯ್ಕೆ ಮಾಡಿಲ್ಲ. ಆಯ್ಕೆ ಸಮಿತಿ 6 ತಿಂಗಳ ಹಿಂದೆಯೇ ಶಿಫಾರಸುಗಳನ್ನು ಸಲ್ಲಿಸಿರು. ಸಚಿವಾಲಯ ಅಮೂಲಾಗ್ರ ಪರಿಶೀಲನೆ ನಂತರ 17 ಮಂದಿಯನ್ನಷ್ಟೇ ಅರ್ಜುನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. 24 ಮಂದಿಯ ಹೆಸರನ್ನು ಈ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿದೆ. ಈ ಬಾರಿ ಅರ್ಜುನ್ ಪ್ರಶಸ್ತಿಯನ್ನು ತೇಜಸ್ವಿನಿ ಶಂಕರ್, ಪ್ರಿಯಾಂಕಾ ಗೋಸ್ವಾಮಿ, ನರೇಂದರ್, ವಿದಿತ್ ಗುಜರಾತಿ, ದಿವ್ಯಾ ದೇಶ್ಮುಖ್, ಧನುಷ್ ಶ್ರೀಕಾಂತ್, ರಾಜ್ಕುಮಾರ್ ಪಾಲ್, ಸುರ್ಜಿತ್, ರುದ್ರಾಂಶ್ ಖಾಂಡೇಲ್ಕಾಲ್, ಏಕ್ತಾ ಬ್ಯಾನ್, ಅರವಿಂದ್ ಸಿಂಗ್, ಅಖಿಲ ಶೇವ್ರೋವಾ, ಟ್ರಿಸಾ ಜೋಳಿ, ಗಾಯತ್ರಿ ಗೋಪಿಚಂದ್, ಲಾಲ್ರೇಮಾ ಸಿಯಾಮಿ, ಮೊಹಮ್ಮದ್ ಅಜ್ಮಲ್, ಪೂಜಾ ಅವರನ್ನು ಆಯ್ಕೆ ಮಾಡಿದ್ದಾರೆ. ದ್ರೋಣಾಚಾರ್ಯ ಪ್ರಶಸ್ತಿಗೆ ಪರವೀರ್ ಸಿಂಗ್, ಚೋಟೇಲಾಲ್ ಯಾದವ್ ಮತ್ತು ನೇಹಾ ಚವಾಣ್ ಅವರನ್ನು ಆಯ್ಕೆ ಮಾಡಲಾಗಿದೆ. ದ್ರೋಣಾಚಾರ್ಯ ಜೀವಮಾನ ಸಾಧನೆ ಪ್ರಶಸ್ತಿಗೆ ಧರ್ಮೇಂದ್ರ ಯಾದವ್ ಮತ್ತು ವೀರೇಂದ್ರ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಭಾರತ ತಂಡ FIH ಮಹಿಳಾ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ಕಳೆದ ಮಂಗಳವಾರ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿದೆ. ಈ ಗೆಲುವಿನ ಮೂಲಕ ಮುಂದಿನ ಹಂತಕ್ಕೆ ಮುನ್ನಡೆಯುವ ಅವಕಾಶವನ್ನು ಉಜ್ವಲಗೊಳಿಸಿತು. ಮಧ್ಯಂತರದ ವೇಳೆಗೆ ಭಾರತ ಮುನ್ನಡೆ ಗಳಿಸಿತ್ತು. ಕರ್ನಾಟಕ ರಾಜ್ಯದಲ್ಲಿ ನಡೆದ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಅಡಿಯಲ್ಲಿ ರಾಜ್ಯದ 43,84,000 ಮತದಾರರಿಗೆ ನೋಟಿಸ್ ಬರಲಿದೆ. ಈಗಾಗಲೇ ASDDO ಎಂದು ವರ್ಗೀಕರಿಸಲಾದ 1,08,00,000 ಮತದಾರರು ಸೇರಿ 1,51,00,000 ಮಂದಿ ತಮ್ಮ ಗುರುತು, ಜನ್ಮದಿನಾಂಕ ಮತ್ತು ಪೌರತ್ವ ಸಾಬೀತುಪಡಿಸಬೇಕಿದೆ. SIR ಭಾಗವಾಗಿ 4,46,00,000 ಮತದಾರರಿಂದ ಸಂಗ್ರಹಿಸಲಾಗಿದ್ದ ಗಣತಿ ನಮೂನೆಗಳ ಪೈಕಿ 23,45,000 ಮತದಾರರ ಮ್ಯಾಪಿಂಗ್ ವಿವರ ಲಭ್ಯವಿಲ್ಲ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಅಥವಾ ಪೋಷಕರ ವಿವರಗಳನ್ನು ಹೆಕ್ಕಿ ಗಣತಿ ನಮೂನೆಯಲ್ಲಿ ಭರ್ತಿ ಮಾಡಬೇಕಿತ್ತು. ಈ ಮಾಹಿತಿ ಇಲ್ಲದೆ ಗಣತಿ ನಮೂನೆ ಸಲ್ಲಿಸಿರುವ ಎಲ್ಲ ಮತದಾರರಿಗೂ ನೋಟಿಸ್ ಜಾರಿ ಆಗಲಿದೆ ಅಂತ ಹೇಳಲಾಗಿದೆ. ಸಲ್ಲಿಸಿರುವ ಮ್ಯಾಪಿಂಗ್ ವಿವರಗಳು ವ್ಯತ್ಯಾಸವಿರುವ 20,35,000 ಮತದಾರರಿಗೂ ನೋಟಿಸ್ ಬರಲಿದೆ. ಮತದಾರರ ವಿವರಗಳಲ್ಲಿನ ವ್ಯತ್ಯಾಸ ಪತ್ತೆಗೆಂದೇ ಭಾರತೀಯ ಚುನಾವಣಾ ಆಯೋಗ ಅಭಿವೃದ್ಧಿಪಡಿಸಿರುವ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ವಿವರ ವ್ಯತ್ಯಾಸ ತಂತ್ರಾಂಶದ ಮೂಲಕ ಈ ಮತದಾರರನ್ನು ಗುರುತಿಸಲಾಗಿದೆ. ಇವರಿಗೂ ನೋಟಿಸ್ ಬರಲಿದೆ. ದಕ್ಷಿಣದ ರಾಜ್ಯಗಳ ಅಭಿವೃದ್ಧಿಯು ಪರಸ್ಪರ ಸಹಕಾರ ಮತ್ತು ಸಮನ್ವಯದಿಂದ ಮಾತ್ರ ಸಾಧ್ಯ. ಅದೇ ರೀತಿ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಪಯಣ ಕೂಡ ದಕ್ಷಿಣ ಭಾರತದ ಮೂಲಕವೇ ಸಾಗುತ್ತದೆ. ಹೀಗಾಗಿ ನಮಗೆ ನಮ್ಮ ನ್ಯಾಯಯುತ ಪಾಲು ನೀಡಬೇಕು. ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಗುರುವಾರ ನಡೆದಂಥ 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮುಂದಿಟ್ಟ ಬೇಡಿಕೆ ಮತ್ತು ವ್ಯಕ್ತಪಡಿಸಿದ ಅಭಿಪ್ರಾಯವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಚಂದ್ರಬಾಬು ನಾಯ್ಡು, ಸಿ ಜೋಸೆಫ್ ವಿಜಯ್ ಹಾಗೂ ವಿಡಿ ಸತೀಶನ್ ಪಾಲ್ಗೊಂಡಿದ್ದರು. ತೆಲಂಗಾಣ ಮತ್ತು ಪುದುಚೇರಿ ಮುಖ್ಯಮಂತ್ರಿಗಳು ಗೈರಾಗಿದ್ದರು. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುವ ನಿಯಮಗಳನ್ನು ಸರಳೀಕರಣಗೊಳಿಸಲಾಗುವುದು. ಮಹಾರಾಷ್ಟ್ರದಲ್ಲಿರುವ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ನಮ್ಮಲ್ಲೂ ಅಳವಡಿಸಿಕೊಳ್ಳಲು ಸಚಿವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದರು. ವಿಧಾನಪರಿಷತ್ನಲ್ಲಿ ಕಾಂಗ್ರೆಸ್ನ ಡಿಕೆ ವಿಧಾನಪರಿಷತ್ನಲ್ಲಿ ಶಾಸಕ ಕೆ ಶಿವಕುಮಾರ್ ಅವರ ಗಮನ ಸೆಳೆಯುವ

0: ಸೂಚನೆಗೆ ಕಂದಾಯ ಸಚಿವ ಪರಮೇಶ್ವರ ಅವರ ಪರವಾಗಿ ಉತ್ತರ ಅವರು ನೀಡಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ತೀವ್ರ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು, ಮಳೆ ತರಿಸುವುದಕ್ಕಾಗಿ ಮೋಡ ಬಿತ್ತನೆ ಮಾಡಲು ಸರ್ಕಾರ ಮುಂದಾಗಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ಎನ್ಎಚ್ ಕೋನರೆಡ್ಡಿಯವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ, ಮೋಡ ಬಿತ್ತನೆಯ ಹೊಣೆಯನ್ನ ಇಲಾಖೆಗೆ ವಹಿಸಲಾಗಿದೆ, ಇದಕ್ಕೆ ಕೃಷಿ ಮತ್ತು ಜಲಸಂಪನ್ಮೂಲ ಇಲಾಖೆಗಳ ಅನುದಾನ ನೀಡುತ್ತವೆ ಅಂತ ಹೇಳಿದ್ದಾರೆ. ಒಂದೆರಡು ದಿನಗಳಲ್ಲಿ ಈ ವಿಚಾರದಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಅವರು ಗುರುವಾರ ವಿಧಾನಸಭೆಯಲ್ಲಿ ತಿಳಿಸಿದರು. ದೇಶದ ಪ್ರತಿಯೊಬ್ಬ ನೋಂದಾಯಿತ ವೈದ್ಯರಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಪ್ರಸ್ತಾವ ಸಲ್ಲಿಸಿದೆ. ಇದರಿಂದ ವೈದ್ಯರು ದೇಶದ ಯಾವುದೇ ರಾಜ್ಯದಲ್ಲಿ ವೈದ್ಯಕೀಯ ಸೇವೆ ಮಾಡಲು ಆಯಾ ರಾಜ್ಯದಿಂದ ಮತ್ತೆ ಹೊಸದಾಗಿ ನೋಂದಣಿ ಅಥವಾ ಪರವಾನಿಗೆ ಪಡೆಯುವ ಅಗತ್ಯ ಇರೋದಿಲ್ಲ. ಈ ಪ್ರಸ್ತಾವ ವೈದ್ಯಕೀಯ ವೃತ್ತಿಪರರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿ ಪರವಾನಿಗೆ ತಿದ್ದುಪಡಿ ನಿಯಮಗಳು 2026 ಕರಡಿನ ಭಾಗವಾಗಿದೆ ಅಂತ ಹೇಳಲಾಗಿದೆ. ಭಾರತದ ಆರ್ ಪ್ರಜ್ಞಾನಂದ ಸಿಂಗ್ಫೀಲ್ಡ್ ಕಪ್ ಚೆಸ್ ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದರು. ವೆಸ್ಲಿ ಸೋ ಮತ್ತು ಪ್ರಜ್ಞಾನಂದ ಅವರು ಕಳೆದ ಬುಧವಾರ 9th ಹಾಗೂ ಅಂತಿಮ ಸುತ್ತಿನ ನಂತರ ತಲಾ 5.5 ಪಾಯಿಂಟ್ಸ್ ಗಳಿಸಿದರು. ಆದರೆ ಅಮೆರಿಕದ ಆಟಗಾರ ಆರ್ಮ್ ಗೈಡ್ ನಲ್ಲಿ ಅಂದರೆ ಟ್ರೈಬ್ರೇಕರ್ ನಲ್ಲಿ ಜಯಶಾಲಿಯಾಗಿದ್ದಾರೆ. ಕ್ಲಾಸಿಕಲ್ ಮಾದರಿಯ ಈ ಟೂರ್ನಿಯ ಅಂತಿಮ ಸುತ್ತಿನಲ್ಲಿ ಚೆನ್ನೈನ ಆಟಗಾರ ನೆದರ್ಲೆಂಡ್ಸ್ನ ಅನಿಶ್ ಗಿರಿ ಜೊತೆ ಡ್ರಾ ಮಾಡಿಕೊಂಡರು. ವೆಸ್ಲಿ ತಮ್ಮ ಅಂತಿಮ ಪಂದ್ಯವನ್ನು ಉಜ್ಬೆಕಿಸ್ತಾನದ ಜಾವಲಿನ್ ಸಿಂಧುರೋವಾ ಜೊತೆ ಡ್ರಾ ಮಾಡಿಕೊಂಡರು. ಗೆಲುವಿನೊಂದಿಗೆ ವೆಸ್ಲಿ ಸೋ ಅವರು 98.5 ಲಕ್ಷ ಬಹುಮಾನ ಪಡೆದರೆ ಪ್ರಜ್ಞಾನಂದ 96.60 ಲಕ್ಷ ನಗದು ಬಹುಮಾನ ಪಡೆದಿದ್ದಾರೆ. ಛಲದಿಂದ ಆಡಿದ ಭಾರತದ ವನಿತೆಯರ ತಂಡ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿಯ ಮಹಿಳೆಯರ ವಿಭಾಗದ 2nd ಸುತ್ತಿಗೆ ಪ್ರವೇಶಿಸಿದೆ. ಗುರುವಾರ ನಡೆದಂತಹ ಡಿ ಗುಂಪಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಪಂದ್ಯ ಗೋಲಿಲ್ಲದೆ ಡ್ರಾ ಆಯಿತು. ಎದುರಾಳಿಯ ಸುಮಾರು 12 ಪೆನಾಲ್ಟಿ ಕಾರ್ನರ್ ಅವಕಾಶಗಳನ್ನು ವಿಫಲಗೊಳಿಸುವಲ್ಲಿ ಸಫಲರಾದ ಭಾರತ ಮುನ್ನಡೆ ಸಾಧಿಸಿತು. ಕರ್ನಾಟಕದ ಉದಯೋನ್ಮುಖ ಆಟಗಾರ್ತಿ ತನಿಷ್ಕಾ ಕಾಲಭೈರವ ಕಾನ್ಪುರದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯಲ್ಲಿ 15 ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಫೈನಲ್ ಹಣಾಹಣಿಯಲ್ಲಿ 14 ವರ್ಷದ ತನಿಷ್ಕಾ ಆರಂಭಿಕ ಹಿನ್ನಡೆಯಿಂದ ಚೇತರಿಸಿಕೊಂಡು ಪಶ್ಚಿಮ ಬಂಗಾಳದ ಸತೂರ್ಯ ಬ್ಯಾನರ್ಜಿ ಅವರನ್ನ ಮಣಿಸಿದ್ದಾರೆ. ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಸಿಂಗಲ್ಸ್ ಚಾಂಪಿಯನ್ ಆಟಗಾರ ಹಾಗೂ ಆಟಗಾರ್ತಿ ಈ ಬಾರಿ 52.28 ಕೋಟಿ ಮೊತ್ತದ ಭಾರಿ ಬಹುಮಾನ ಪಡೆಯುತ್ತಿದ್ದಾರೆ. ಇದು ಗ್ರ್ಯಾಂಡ್ಸ್ಲಾಮ್ ಟೂರ್ನಿಗಳ ಇತಿಹಾಸದಲ್ಲಿ ಅತ್ಯಧಿಕ ಎನಿಸಿದೆ. ವರ್ಷದ ಕೊನೆಯ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯಾದ ಅಮೆರಿಕ ಓಪನ್ 2024 ನಂತರ ಬಹುಮಾನ ಮೊತ್ತದಲ್ಲಿ 44% ಏರಿಕೆ ಕಂಡಿದ್ದು, ಈಗ ಒಟ್ಟು ಬಹುಮಾನ ಮೊತ್ತ 1,033 ಕೋಟಿಗೆ ಏರಿಕೆಯಾಗಿದೆ. ಕಳೆದ ವರ್ಷಕ್ಕಿಂತ 20% ಏರಿಕೆಯಾಗಿದೆ ಅಂತ ಅಮೆರಿಕ ಟೆನ್ನಿಸ್ ಸಂಸ್ಥೆ ತಿಳಿಸಿದೆ. ಮುಂದಿನ ವಾರ ಈ ಟೂರ್ನಿ ನ್ಯೂಯಾರ್ಕ್ನ ಫ್ಲಶಿಂಗ್ ಮೆಡೋಸ್ನಲ್ಲಿ ಆರಂಭ ಆಗಲಿದೆ. ಕೇಂದ್ರ ಗೃಹ ಸಚಿವಾಲಯ ಪೌರತ್ವ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಬಾಕಿ ಇರುವ ಅರ್ಜಿಗಳ ಪರಿಶೀಲನೆ ಹಾಗೂ ವಿಲೇವಾರಿ ಅಧಿಕಾರವನ್ನು ಕೇಂದ್ರೀಕೃತ ಸಮಿತಿಗಳಿಂದ ನೇರವಾಗಿ 8 ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸಿದೆ. ಈ ಹಿಂದೆ ಪಾಕಿಸ್ತಾನ ಅಕ್ರಮವಾಗಿ ಭಾರತಕ್ಕೆ ಬಂದು ನೆಲೆಸಿರುವ ಮುಸ್ಲಿಮೇತರ 6 ಸಮುದಾಯಗಳ ಜನರ ಪೌರತ್ವ ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸಲು ವಿಶೇಷ ಸಬಲೀಕರಣ ಸಮಿತಿಗಳನ್ನು ರಚಿಸಲಾಗಿತ್ತು. ಈಗ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರ, ಜಮ್ಮು ಕಾಶ್ಮೀರ, ಲಡಾಖ್ ರಾಜ್ಯಗಳ ಜಿಲ್ಲಾಧಿಕಾರಿಗಳಿಗೆ ಪೂರ್ಣ ಅಧಿಕಾರ ನೀಡಲಾಗಿದೆ. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗುತ್ತೇನೆ. ನಮಸ್ಕಾರ.
1: ಇದುವರೆಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟವನ್ನು ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು, 6:15 ಗೋಧುಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ, ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುವಿರಿ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮಸಮುದ್ರದ ಪುಟ್ಟಮಲ್ಲೇಶ ಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ಮತ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಗೋಪಾಲಕೃಷ್ಣನ್ ಅವರ ವಯಲಿನ್ ವಾದನವನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ, 6:10 ವಂದನ, 6:30 ಚಿಂತನ ಜಗದೀಶ್ BM ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿ ಗೀತೆ, 6:20 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. 7:45 ಚಿತ್ರಗೀತೆಗಳು. 8:30 ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಹೃದಯ ಸ್ತಂಭನ, ಆದಾಗ CPRನ ಮಹತ್ವ ಕುರಿತು ನವೋದಯ ಮೆಡಿಕಲ್ ಕಾಲೇಜಿನ ಅರವಳಿಕೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಾಬು ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:05 ವಚನ ಗಾಯನ, 9:30 ಚಿತ್ರಗೀತೆಗಳು, 10:32 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ AI ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರವು ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಮೇಘನಾ ಕನೆಕ್ಟರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಆಶಾ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಷಯ ಲಂಗ್ಸ್ ಕ್ಯಾನ್ಸರ್ ಕುರಿತು, ಕಾರಣ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು,

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡ ಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತುಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: business grow ಮಾಡೋಕೆ ರೆಡಿನಾ? ನಿಮ್ಮ business ನ greater heights ಗೆ ತಗೊಂಡ ಹೋಗಿ.
1: Up to 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ business ಗಾಗಿ up to 5 crore rupees loan.
1: Confidence ಇಂದ grow ಆಗಿ ನಿಮ್ಮ goals reach ಮಾಡಿ. ಮಣಪುರಂ ನಿಮ್ಮ business grow ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. Make life easy.
0: Toll free 1800 420 2233.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಕೇಳಿ ಗೋಧುಳಿ ಕಾರ್ಯಕ್ರಮ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗೋಧುಳಿ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಇದುವರೆಗೆ ರಾಯಚೂರಿನ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಮಕ್ಕಳಿಂದ ಕಾರ್ಯಕ್ರಮವನ್ನು ಕೇಳಿದಿರಿ. ತಬಲಾ ಸತಿ ನೀಡಿದವರು ಶಿವಲಿಂಗಪ್ಪ, ಹಾರ್ಮೋನಿಯಂ ರಾಘವೇಂದ್ರ.

ಈಗ ಕೇಳಿ ಸಿ ಅಶ್ವಥವರ ಧ್ವನಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಅಕಾಲಿಕ ಮಳೆಗೆ ಮಿಂಚು ಗುಡುಗು.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೇನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12ನೇ ತರಗತಿ ಶಿಕ್ಷಣ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿ ವೇತನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿನಿಯರಿಗೆ 3 ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಇಂಜಿನಿಯರಿಂಗ್, ವೈದ್ಯಕೀಯ, ಬಿಎ, ಬಿಕಾಂ, ಬಿಎಸ್ಸಿ ಸೇರಿದಂತೆ ವಿವಿಧ ಪದವಿ ಹಾಗೂ ಉನ್ನತ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರು ಪ್ರಯೋಜನ ಪಡೆಯಬಹುದು. 3 ವರ್ಷದ ಕೋರ್ಸ್ 90,000, 4 ವರ್ಷದ ಕೋರ್ಸ್ಗೆ 120,000, ವೈದ್ಯಕೀಯ ಕೋರ್ಸ್ಗೆ 150,000 ರೂಪಾಯಿ ನೆರವು ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದಾಯ, ಜಾತಿ, ಮೆರಿಟ್ ಸೇರಿದಂತೆ ಯಾವುದೇ ಮಾನದಂಡಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಭವ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರ ಪೀಡಿತ ಪ್ರದೇಶವನ್ನು ಅವಲೋಕನ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ಪ್ರತಿಭಟನೆ ನಡೆಸಲು ನಿಯಮಗಳಿದ್ದು ರಾಜಕೀಯ ಸರಿಯಲ್ಲ ಎಂದು ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷಗಳಿಗೆ ಆಸಕ್ತಿಯಿಲ್ಲ ಎಂದು ಪರಮೇಶ್ವರ್ ದೂರಿದ್ದಾರೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಆಡಳಿತಕ್ಕೆ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೈಸ್ ಕಂಪನಿ ತನ್ನ ಯೋಜನೆ ಪೂರ್ಣಗೊಳಿಸುವ ಬದಲು ನ್ಯಾಯಾಲಯಕ್ಕೆ ಸರ್ಕಾರವನ್ನು ಎಳೆತರುವ ಮೂಲಕ ಮುಖಭಂಗ ಮಾಡಿದೆ ಎಂದು ದೂರಿದ್ದಾರೆ. ಕಾನೂನುಬಾಹಿರವಾಗಿ ಟೋಲ್ ವಸೂಲು ಮಾಡಲು ಅವಕಾಶ ನೀಡಲಾಗಿದೆ, ಸರ್ಕಾರದ ಅನುಮತಿ ಪಡೆಯದೆ ವರ್ಷದಿಂದ ವರ್ಷಕ್ಕೆ ಟೋಲ್ ದರ ಹೆಚ್ಚಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಯೋಜನೆಯಡಿ ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದುವರೆಗೆ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ಕುಮಾರಸ್ವಾಮಿಯವರು ಈ ರೀತಿ ಕರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಿಐಡಿ ಹಾಗೂ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಹೆಸರು ಇಲ್ಲ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ ಎಫ್ಐಆರ್ನಲ್ಲಿ ಅವರ ವಿರುದ್ದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಷಯದ ಕುರಿತಂತೆ ಸದನದಲ್ಲಿ ಪ್ರತಿಪಕ್ಷಗಳು ಏಕೆ ಚರ್ಚೆ ಮಾಡುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪ್ರತಿಪಕ್ಷಗಳನ್ನು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಇಂಡಿಯನ್ ಪೋಸ್ಟ್ ದೇಶಾದ್ಯಂತ 100ಕ್ಕೂ ಹೆಚ್ಚು ಎನ್ ಜನ್ ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಈ ಯೋಜನೆಯಡಿ ಧಾರವಾಡದ ವಿದ್ಯಾಗಿರಿ ಕಚೇರಿಯು ರಾಷ್ಟ್ರವ್ಯಾಪಿ ವಿಸ್ತರಣೆಯ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಈ ಅಂಚೆ ಕಚೇರಿ ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದರಿಂದ ತಮಿಳುನಾಡಿನ ಹೊಗೆನಕಲ್ನಲ್ಲಿ ಇಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗಳಿಗೆ ಏರಿದೆ. ಈ ನಡುವೆ ಪ್ರವಾಸಿಗರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಧರ್ಮಪುರಿ ಜಿಲ್ಲಾಡಳಿತ ನಿಷೇಧ ಮುಂದುವರೆಸಿದೆ. ಕೇಂದ್ರ ಆಯೋಗದ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಕೆಆರ್ಎಸ್ ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಒಟ್ಟು 14,940 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು, ಈ ಏರಿಕೆ ಕಂಡುಬಂದಿದೆ. ಕೃಷ್ಣರಾಜಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು, ಭತ್ತ ಹೊರತುಪಡಿಸಿ ಉಪ ಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಮಂಜುನಾಥ್, ಪ್ರತಿದಿನ ಕೆಆರ್ಎಸ್ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಯ ರೈತರು ಉಪ ಬೆಳೆ ಬೆಳೆದರೆ ನೀರು ನೀಡಲಾಗುವುದು ಎಂದಿದ್ದಾರೆ. ನಮ್ಮ ನೀರನ್ನು ತಮಿಳುನಾಡಿಗೆ ನೀಡಿ ನಾವು ಏಕೆ ಉಪ ಬೆಳೆ ಬೆಳೆಯಬೇಕೆಂದು ಪ್ರಶ್ನಿಸಿದ್ದಾರೆ. ಇದನ್ನು ಖಂಡಿಸಿ ಇದೇ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ದೂರವಾಣಿ ಸಂಪರ್ಕದಲ್ಲಿ ಇಲ್ಲದ ಕಾರಣ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಗೊಂದಲ ಹಾಗೂ ಊಹಾಪೋಹಗಳಿಗೆ ಕಾರಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು ನಿಯಮಗಳನ್ನು ಪಾಲಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಎ ಮಂಜು, ಎಚ್ಕೆ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀಸಲಾತಿ ನಿಗದಿಪಡಿಸುವ ಮುನ್ನ ಜನರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಸರ್ಕಾರ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಮೀಸಲಾತಿ ಪ್ರಕಟಿಸಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ವಾರದೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಎಸ್ ಪೊನ್ನಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಪಶ್ಚಿಮಘಟ್ಟ ರಕ್ಷಣೆಯಾದರೆ ಮಾತ್ರ ನಾಡು ಉಳಿಸಿ ನೈಸರ್ಗಿಕ ಸಮತೋಲನ ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ, ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತೆ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡ್ಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಬಹಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ, ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ ಒಂದೊಂದಾಗಿ ಹೇಳಬೇಕು.
6: ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂಥ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸುಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸುಬುಗಳನ್ನ ಸಹ ನಮ್ಮ ರೈತ ಅಥವಾ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ, ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಹೈನುಗಾರಿಕೆನೇ ಒಂದು ಮುಖ್ಯ,
5: ಯಾವಾಗಲೂ ಬೇಕೇ ಬೇಕಲ್ಲ, ತೀರಾ ಅವಶ್ಯಕವಾದ ವಸ್ತು.
6: ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡಿರ್ಬೇಕು. ನಾವು ಮುಖ್ಯವಾಗಿ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವ್ದಾದ್ರು ಅಂತಂದ್ರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವ್ದಾದ್ರು ಅಂದ್ರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧ ವಿಧವಾದ ಹೈನು ತಳಿಗಳು ಇದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500 ರಿಂದ 1800 ಲೀಟರ್ ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲ ಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ, ಮತ್ತು ಕಂದು ಬಣ್ಣ ಇರುತ್ತೆ, ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದ್ರೆ ಅದು ಸಹ ಕಂದು ಬಣ್ಣ ಇರುತ್ತೆ, ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತೆ ಈ

0: ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200 ರಿಂದ 1800 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ. ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತ್ ಇಂದ ಬಂದಿರುತ್ತೆ. ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000 ರಿಂದ 1200 ಲೀಟರ್ ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲ್ನಾಡ್ ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಮೂಲ ಸ್ಥಾನ ಮಲ್ನಾಡ್ ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದ್ರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನ ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡು ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯ
1: ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನ ಕೊಡ್ತವೆ.
0: ಹೌದು ಸರ್.
1: ಈಗ ತಾವು ಹೇಳಿದ ಪ್ರಕಾರ ಈ ಗೀರ್ ತಳಿ,
0: ಸಾಹಿವಾಲ್,
1: ಸಿಂಧ್, ಈ ತಳಿ ರೈತರು ಒಂದು ಸಾಮಾನ್ಯ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು ಎರಡು ಜನ ಪರಿವಾರದಲ್ಲಿ ಒಂದು 4 ಜನ ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ?
0: ನಡ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇನ್ನ ಒಂದು ದೇಶೀಯ ತಳಿಗಳು ಬಿಟ್ರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು ಕಪ್ಪು ಬಿಳಿ ಬಣ್ಣ ಇರುವಂತ HF ತಳಿಗಳಾಗ್ಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದ್ರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3000 ರಿಂದ 5000 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದ್ರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ.
1: ಆದ್ರೆ ಒಂದಂದ್ರೆ ಡಾಕ್ಟರ್ ನಾಗಮಣಿ ಅವರು, ನಾವು ಗಮನಿಸಿದ್ದೇನೆಂದ್ರೆ ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದ್ರೆ ಅವರು ಕೊಡುವ ಒಂದು ಆಹಾರ ಮತ್ತೆ ಮೇವು ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸ ಇದೆ.
0: ಹೌದು.
1: ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ.
0: ಹೌದು.
1: ಆದ್ರೆ ನಾವು ಅವು ವಿದೇಶಿ ಹಸು ಆದ್ರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ. ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ, ನಾವು ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ.
0: ಹೌದು.
1: ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ.
0: ಹೌದು. ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್, ವಿದೇಶಿ ತಳಿ ಅಂದ್ರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದ್ರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬಾ ಇರುತ್ತೆ. ಹಂಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಕ್ಕೋಣೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವಿಧಾನಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂತ ತಳಿಗಳು ಇವು ಮಿಶ್ರ ತಳಿಗಳು. ಆದ್ರಿಂದ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಕ್ಕೊಳ್ಳುತ್ತೆ ಇವು.
1: ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದೇವೆ.
0: ಹೌದು ಸರ್.
1: ಹೌದಲ್ಲ. ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು, ಈ ತರ ಇದ್ದವರಿಗೆ ಈಗ ನಾವು ವಿದೇಶಿ ತಳಿಗಳನ್ನ ಬಳಸೋದು ಜಾಸ್ತಿ ಆಗಿದೆ. ಹೌದಲ್ಲ. ಆದ ಸಂಕರ್ಣ ತಳಿಗಳನ್ನ ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ?
0: ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸ್ಬೇಕು. ಯಾಕಂದ್ರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ HF ತಳಿ ತುಂಬಾ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬಹುದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾವು ಆ ತಳಿಯನ್ನ ಹೆಚ್ಚಾಗಿ ಬಳಸ್ಬೋದಾಗಿದೆ. HF ತಳಿಗಳನ್ನ ಬಳಸ್ಬೋದಾಗಿದೆ.
1: ಅಂದ್ರೆ ಈಗ HF ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ
0: ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವ್ದಾವ್ದು ಇರುತ್ತೆ? ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನ ಅಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂಥ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು.

0: ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇನೆ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಮೇವು ಅಥವಾ ಆಹಾರ ಕೊಡುವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್.
1: ಅಂದರೆ ನಾವೀಗ ಮನುಷ್ಯರು ಹೇಗೆ ಬ್ಯಾಲೆನ್ಸ್ಡ್ ಡೈಟ್ ಸಮತೋಲಿತ ಆಹಾರ ಅಂತ ನಾವು ಏನು ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ಥರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನು ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರಬೇಕಾಗುತ್ತೆ, ಹುಲ್ಲು ಎಷ್ಟು ಇರಬೇಕಾಗುತ್ತೆ ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರು ಎಷ್ಟು ಇರಬೇಕಾಗುತ್ತೆ?
0: ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಒಂದು ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣ ಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬ ವಿಧ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳಿರ್ತವೆ, ಅಲ್ಪಾವಧಿ ಹಸಿರು ಮೇವುಗಳಿರ್ತವೆ, ಅಂದ್ರೆ ಬಹುವಾರ್ಷಿಕವಾಗಿ ಬೆಳೆಯಕ್ಕಾಗೋದಿಲ್ಲ. ಎರಡು ರೀತಿ ನೋಡ್ಬೋದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು ಮತ್ತೆ ಏಕವಾರ್ಷಿಕ ಅಥವಾ ಏಕಕಟಾವು ಇರುವಂತಹ ಬೆಳೆಗಳನ್ನ ನೋಡ್ಬೋದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದು ಅಂತ ಅಂದರೆ ನೀವು ಗಿನಿ ಹುಲ್ಲು ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮಾಟಾ ಅಂತ ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಒಂದು ಹುಲ್ಲಿನ ತಳಿಗಳು. ಅದೇ ರೀತಿ
1: ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನು ಯಾವಾಗ ಬೆಳೀತಾರೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನ ನಾವು ನಿರ್ವಹಣೆ ಮಾಡಬೇಕಂದ್ರೆ ಇದು ಸೂಕ್ತ ಅಂತ.
0: ಹೌದು ಹೌದು. ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು, ಯಾವ್ದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳಾಗಿ ಬೆಳಿಬಹುದಾಗಿದೆ.
1: ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಣ ಮೇವು, ಹಸಿ ಮೇವು ಮತ್ತೆ ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ ಅದರಲ್ಲೂ ಗೋವು ಅಥವಾ ಎಮ್ಮೆಗೆ ಇದು ತೀರಾ ಅವಶ್ಯಕ ಅಲ್ಲ?
0: ಹೌದು ಸರ್. ಈಗ ನಾವು
1: ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ?
0: ನಾವು ಒಂದು ಹಸುಗೆ ಒಂದು ತೂಕ ಹಾಕಿದ್ರೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣ ಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತು ದಾಣಿ ಮಿಶ್ರಣಗಳು ನೀವು ಕೇಳಿರ್ಬೋದು, ಹಿಂಡಿ ಆಗಲಿ, ಬೂಸ ಆಗಲಿ, ಚಕ್ಕ ಈ ಥರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ.
1: ಅದು ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ?
0: ಹೌದು, ಹುರುಳಿಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಉಳಿಕೆಗಳು ಕೊಡ್ತಾರೆ. ಅದರಲ್ಲಿ ಎಷ್ಟು
1: ಹುರುಳಿಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ,
0: ಅದರಲ್ಲಿ ಒಂದು ಪೋಷಕಾಂಶಗಳಂದರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನು ಮೊಳಕೆ ಹೊಡೆದು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅದರಲ್ಲಿ ನಾವು ಈ ಗರ್ಭಧರಿಸಿದ ಹಸುಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತದೆ. ಅದೇ ರೀತಿ ಹಾಲು ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ ಸರ್.
1: ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ ಅದ್ರ ಬಗ್ಗೆ ಹೇಳಿ.
0: ಈಗ ಮೇವು ಅಂತಾಗ ನಾನು ಆಗಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ, ಒಣಮೇವನ್ನು ಸಹ ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ಏನಕ್ಕೋಸ್ಕರ ಅಂತಂದ್ರೆ ಸಾಮಾನ್ಯವಾಗಿ ನಾರಿನ ಅಂಶ ಬೇಕಾಗುತ್ತೆ ಹಸುಗಳಿಗೆ. ನಮಗೆ ಹೇಗೆ ನಾರಿನಾಂಶ ಬೇಕೋ ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನಾಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತು ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಜನರು ಅಷ್ಟೇ, ಸಾಮಾನ್ಯವಾಗಿ ವೈಟಮಿನ್ಸ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ ಅಂತ ನಮ್ಮ ವೈದ್ಯರು ಹೇಳ್ತಾ ಇರ್ತಾರೆ. ಅದೇ ರೀತಿ ರಾಸುಗಳಿಗೂ ಸಹ ಖನಿಜಾಂಶಗಳ ಒಂದು ಕೊರತೆ ಇರುತ್ತೆ. ಆ ಖನಿಜಾಂಶಗಳ ಪೂರೈಕೆಯೂ ಸಹ ಆಗಬೇಕಾಗುತ್ತೆ. ಸುಮಾರು ಒಂದು ಹಸುಗೆ 1-2 kg ಅಷ್ಟು ಖನಿಜಾಂಶದ ಪುಡಿ ನಮಗೆ ಡೈರಿಗಳಲ್ಲಿ ನೋಡಿರ್ಬೋದು ಸರ್, ಖನಿಜಾಂಶದ ಪುಡಿ ಅಂತ ಸಿಗುತ್ತೆ. ಅದನ್ನು ಸಹ ಒಂದು ಪೂರೈಕೆ ಮಾಡಬೇಕಾಗತ್ತೆ.
1: ಈಗ ಹಸಿ ಮೇವೇ ಇಡೀ ವರ್ಷನೂ ಸಿಗೋದಿಲ್ಲ ನಮ್ಮ ಪ್ರಾಣಿಗಳಿಗೆ.
0: ಹೌದು,
1: ಹಸಿ ಮೇವನ್ನು ಮತ್ತೆ ಇಡೀ ವರ್ಷ ಸಿಗಂಗೆ ಹೆಂಗ್ ಮಾಡಬೇಕು ಡಾಕ್ಟರ್ ರಾಗಮಾಡಿಯವರೇ?
0: ಹಸಿ ಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯುಕ್ತವಾಗೂ ಇದೆ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ಮಳೆ ಹೆಚ್ಚಾಗಿ ಬರೋದಿಲ್ಲ, ಅವಾಗ ಏನು ಮಾಡ್ತಾರೆ, ಈ ಒಣಮೇವನ್ನು ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. 1-1.5 inch ಅಷ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕಬೇಕು. ನಮ್ಮ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳೇ ಅಷ್ಟೇ ಸರ್, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು,

0: ನೂರು ಕೆ ಜಿ ಹುಲ್ಲು ತಗೊಂಡ್ರೆ ಅದಕ್ಕೆ ಒಂದು ಅರ್ಧರ್ಧ ಕೆ ಜಿ ಅಷ್ಟು ಇವನ್ನ ಮೆದೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು. ಕಟ್ಟಿ ಇಟ್ಬಿಟ್ಟು ಅದನ್ನ ವರ್ಷ ಪೂರ್ತಿ ನಮ್ಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡಬಹುದು.
1: ಅಂದ್ರೆ ಒಂದೇ ಒಂದಂದ್ರೆ ಜೋಪಾನವಾಗಿ ಒಂದ್ ಕಡೆ ಇಟ್ಟಿರ್ಬೇಕು.
0: ಅಷ್ಟಷ್ಟು
1: ಉಪ್ಪಿನಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ ಕೊಡ್ತಾ
0: ಇರ್ಬೇಕು.
1: ಅವು ಕೂಡ ತುಂಬಾ ಇಷ್ಟ ಪಡ್ತಾ ತಿಂತಾ ಹೋಗ್ತಾರೆ.
0: ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ತರ
1: ಹೌದು
0: ಮಾಡಿರ್ತೀವಿ, ಆದ್ರಿಂದ ಅದು ಚೆನ್ನಾಗಿ
1: ತುಂಬಾ ಇಷ್ಟಪಟ್ಟು ತಿಂತಾವೆ
0: ತಿಂತವೆ.
1: ಅದೇ ತರ ಈಗ ಹಸಿ ಮೇವನ್ನ ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರಬಹುದಲ್ಲ.
0: ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದ್ರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ,
1: ಮತ್ತೆ ಒಣಗೋಗ್ಬಿಡುತ್ತೆ,
0: ಮತ್ತೆ ಒಣಗ್ಬಿಡುತ್ತೆ. ಆದ್ರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂತ ಒಂದು ಪದ್ಧತಿ ಇದೆ, ಅದನ್ನ ರಸಮೇವು ಅಂತ ಹೇಳ್ತೀವಿ. ಇವನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನ ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ನೀರಿನಾಂಶ ಹೋಗೋಕೆ ಒಂದು ಅರ್ಧ ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನ ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನ ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮ್ಗೆ ಹೊರಗಡೆ, ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬುತ್ತಾ ಹೋಗ್ಬೇಕು. ಮತ್ತೆ ಅದಕ್ಕೆ ಕೆಡದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗ್ಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿ ಎಲ್ಲ ಕಟ್ಟಿಡ್ಬೇಕು, ಅಂದ್ರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡ್ಬೇಕಾಗತ್ತೆ. ಕಟ್ಟಿಟ್ಟ ಆದ್ಮೇಲೆ ಅದನ್ನ ಎಷ್ಟು ದಿನ ಆದ್ಮೇಲೆ ಅದನ್ನ ಓಪನ್ ಮಾಡ್ಬೇಕು ಅಂತಂದ್ರೆ 45 ದಿನ ಆದ್ಮೇಲೆ ಓಪನ್ ಮಾಡ್ಬೇಕಾಗತ್ತೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಸಿಹಿ ಹುಳಿ ಮಾವಿನಹಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದ್ಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ, ಅವನ್ನ ಸ್ವಲ್ಪ ಒಣಗಿಸಿಟ್ಟು ಮತ್ತೆ ಈ ಹಸುಗಳಿಗೆ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಮ ಹಸಿರು ಮೇವನ್ನ ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿಡ್ದಂಗೆ ಆಗುತ್ತೆ.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನ ಹುಡುಕಿದ್ದಾರೆ. ಏನಂದ್ರೆ ಈಗ ಕಾಳುಗಳನ್ನ ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳ್ದಂಗೆ ಈಗ ಹುರುಳಿ ಕಾಳನ್ನ ನೆನೆಸಿ ಅದನ್ನ ಮೊಳಕೆ ಬರಿಸಿ ಕೊಡೋದು, ಅದೇ ತರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂತ ಪದ್ಧತಿ, ಅದ್ರ ಬಗ್ಗೆ ಹೇಳಿ.
0: ಹೌದು, ಅದನ್ನ ಆ ಪದ್ಧತಿನ ಏನ್ ಹೇಳ್ತಾರಂದ್ರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತೆ ಜಾಗ ಬೇಕಾಗಿಲ್ಲ. ನಾವು ಮನೆ ಮುಂಗಡದಲ್ಲೇನೆ ಇದನ್ನ ಬೆಳಿಬೋದಾಗಿದೆ. ಇದಕ್ಕೆ ಏನು ಬೇರೆ ಒಂದು ಮಿಷಿನರಿನೂ ಬೇಕಾಗಿಲ್ಲ, ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನ ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಮೊದಲು ಕಾಳು ಯಾವ್ದಾದ್ರೂ ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು, ನಾನು ಹೇಳ್ದಂಗೆ ಹುರುಳಿ ಕಾಳುನು ಆಗ್ಬೋದು. ಇವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಬಿಟ್ಟು ಆಮೇಲೆ ಮೊಳಕೆ ಒಡಿಸ್ಬೇಕು.
1: ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇ ದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತ?
0: ಹೌದು, ಇವಾಗ ನಾವು ಒಂದು ಕೆ ಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ ಅರ್ಧ ಕೆ ಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. ಒಂದು ಕೆ ಜಿ ಕೆಪಾಸಿಟಿ ಇರುವಂತ ಟ್ರೇನ್ ತಗೊಂಡ್ರೆ ಅರ್ಧ ಕೆ ಜಿ ಕಾಳು.
1: ಅದು ಮಣ್ಣು ಹಾಕಿ ಬೆಳಿಬಹುದಾ? ಮಣ್ಣು ಹಾಕ್ದೇನು
0: ಇಲ್ಲ, ಮಣ್ಣೇ ಬೇಕಾಗಿಲ್ಲ ಸರ್.
1: ಮಣ್ಣು
0: ಬೇಕಾಗಿಲ್ಲ, ಜಾಗನು ಬೇಕಾಗಿಲ್ಲ, ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ
1: ಇರಬೇಕು.
0: ಅದಕ್ಕೆ ಪ್ರತಿ ಒಂದು ಒನ್ ಅನ್ ಅವರ್ಗೂ ನಾವು ಅದಕ್ಕೆ ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ ಕಾಳನ್ನ ಅದು ನಿಮ್ಗೆ 1-2 ವಾರದೊಳಗಡೆನೆ ಆ ಕಾಳು ಸಸಿಯಾಗಿ
1: ಬಂದ್ಬಿಡುತ್ತೆ,
0: ಶುರು ಆಗ್ಬಿಡುತ್ತೆ.
1: ಹಸಿ ಹಸಿ ತರಕಾರಿನೇ, ಹಸಿ ಹಸಿ ಸಸ್ಯಗಳನ್ನೇ ನೀವು ನಿಮ್ ಪ್ರಾಣಿಗಳಿಗೆ ಕೊಟ್ಟರೆ ಇಷ್ಟಪಟ್ಟು
0: ತಿಂತಾರೆ.
1: ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ?
0: ಹಾಲಿನ ಉತ್ಪಾದನೆಯನ್ನು ಹೆಚ್ಚಾಗುತ್ತೆ ಸರ್. ಅಂದ್ರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡ್ಬೋದು. ಅಂದ್ರೆ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಆ ಈ ದುಡ್ಡನ್ನ ಕಡಿಮೆ ಮಾಡಿಬಿಟ್ಟು ಈ ಮನೆಗೆ ತರೋ ಕಾಳುಗಳನ್ನ ಬೆಳೆಸಿದಾಗ ಅದ್ರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ.
1: ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ.
0: ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ ಬೂಸ ಇದೆಲ್ಲ ಒಂದೊಂದು ಕೆಜಿಗೆನೆ ಸುಮಾರು
1: ತುಟ್ಟಿ ಇರುತ್ತೆ.
0: ಹೌದು, ಆಮೇಲೆ ನೀವು ಡೈರಿ ಫೀಡ್ಸ್ ಅಂತಾನು ಕೇಳಿದ್ರೆ ಅದನ್ನು ಸಹ ಅದ್ರ ಒಂದು ಪೂರೈಕೆನು ನಾವು ಕಡಿಮೆ ಮಾಡಬಹುದು. ಅದೇ
1: ದಾಣಿ ಫೀಡ್ಸ್ ಇವನ್ನೆಲ್ಲ ನೀವು ಕಡಿಮೆ
0: ಮಾಡ್ಕೋಬಹುದು,
1: ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ ಆ ಪೀಡ್ಸಿಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು

0: ಎಂಎ ಇಷ್ಟಪಡ್ತವೆ.
1: ಹೌದು.
0: ಇದಲ್ಲದೆ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದರೆ ಅದು ಪ್ರಾಣಿಗಳು, ಗೋವು ಇರ್ಬೋದು ಮತ್ತು ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ಥರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬ ಆರೈಕೆಯಿಂದ, ಸ್ವಚ್ಛತೆಯಿಂದ, ಮತ್ತು ಕೊಟ್ಟಿಗೆಯೂ ಕೂಡ ತುಂಬ ಪ್ರಾಮಾಣಿಕವಾಗಿ ಇಟ್ಕೊ.

0: ಸ್ಥಾಪಿಸಬೇಕಾಗುತ್ತೆ. ಸಿಹಿನ ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ.
1: ಮೈ ಮೇಲೆಲ್ಲ ಸೌರ್ಬೇಕು,
0: ಹೌದು,
1: ತಲೆ ಮುಟ್ಬೇಕು, ಬೆನ್ನು ಮುಟ್ಬೇಕು, ಕೆಚ್ಚಲು ಮುಟ್ಬೇಕು.
0: ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ
1: ನಮ್ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು.
0: ಹೌದು,
1: ನಾವ್ ಎಷ್ಟು ಅವ್ರ ಜೊತೆಗೆ ಅನ್ಯೋನ್ಯವಾಗಿರ್ತಾವೋ ಅವು ನಮ್ ಜೊತೆ ಅಷ್ಟು
0: ಅನ್ಯೋನ್ಯವಾಗಿರುತ್ತೆ.
1: ಏ ನಮ್ಮ
0: ಅವು ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆ ಚೆನ್ನಾಗಿ
1: ಅವು ನಮ್ಮನ್ನು ಗುರ್ತ ಹಿಡಿದು ಬಿಡ್ತಾವೆ. ಏ ನಮ್ಮ ಓನರ್ ಬಂದ್ರು,
0: ಹೌದು ಸರ್,
1: ಏ ನಮ್ಮ ಮನೆಯವ್ರು ಬಂದ್ರು ಅಂತ ನಾವ್ ಹೇಗೆ ಗುರ್ತ ಮಾಡ್ಕೋತೇವಲ್ಲ. ಹಾಗೂ ಪ್ರಾಣಿಗಳು ಕೂಡ ಏ ನಮ್ಮವ್ರು ಬಂದ್ರು, ಅದು ಏನೋ ಒಂದು ಅವು ಕರೀತಾವಲ್ಲ
0: ಬಾಂಧವ್ಯ ಬೆಳೆಯುತ್ತೆ.
1: ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು, ಅವರು ಸರಿಯಾಗಿ ನೋಡಲ್ಲ. ಅವರು ಸಿಟ್ ಸಿಟ್ ಆಯ್ತಾವ. ಹೌದಲ್ಲ, ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ.
0: ಈಗ ನಾವು ಅದು ಹೆದರಿದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು. ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ.
1: ಹೌದು,
0: ಈಗ ಮಕ್ಕಳು ಹಾಗೆ ಯಾರಾದ್ರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ. ಅವಕ್ಕೆ ಪರಿಚಿತ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಒಂದು ಕಾರಣ ಆಗುತ್ತೆ ಸರ್.
1: ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡ್ಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ?
0: ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು.
1: ಒಂದು ಸ್ನಾನದ ಸಮಯ ಅಂತ
0: ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರೆಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಆಗಿರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ.
1: ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ?
0: ದಿನಕ್ಕೆ ಎರಡು ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಲೇ ಮಾಡ್ಬೇಕು.
1: ಅದು ಕಟ್ಟಿ ಸಾಕೋವಿದ್ರೆ,
0: ಹೌದು
1: ಬಿಟ್ಟು ಸಾಕೋವಿದ್ರೆ,
0: ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದ್ ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯ್ಕೊಂಡು ಬಂದ್ಬಿಡುತ್ತೆ.
1: ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಇಟ್ಕೊಳ್ರಿ, ಅದು ತನ್ನ ಪಾಡಿ ತಾನೇ ಇಲ್ಲಿ ನೀವಿರೋ ಜಾಗಕ್ಕೆ ಬಂದ್ಬಿಡುತ್ತೆ, ಮತ್ತೆ ಮೇವು ತಿನ್ನಕ್ ಹೋಗುತ್ತೆ.
0: ಹೌದು,
1: ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತಾ ಅಥವಾ ಬಿಟ್ಟು ಬೆಳೆಸೋದು?
0: ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ,
1: ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾಗಮಣಿ ಅವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ?
0: ಸರಿ, 900-89-712.
1: ಇನ್ನೊಮ್ಮೆ
0: 900-89-567-12.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ

0: ಸುಮಾರು.
1: ಇದುವರೆಗೆ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. 7:45 ಸಮಾಚಾರ ದರ್ಶನ್ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಎರಡು ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ

0: ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವಿಯ ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೊಟ್ಲಕೊಂಡದಲ್ಲಿ ಡಾ ಮಾಂಡವಿಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ಒಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ದತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 3ನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು ಶೇಕಡಾ 80ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ಧ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳು

0: ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ ಇಬ್ಬರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21ರ ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ಒಟ್ಟು ಹರಿವಿನ ಪೈಕಿ ವಿದೇಶಿ ಕರೆನ್ಸಿ, ವಿದೇಶಿ ಬ್ಯಾಂಕ್ ಠೇವಣಿಗಳು ಗರಿಷ್ಠ ಪಾಲು ಹೊಂದಿದ್ದು ಅವುಗಳ ಮೊತ್ತ 65.4 ಬಿಲಿಯನ್ ಅಮೆರಿಕ ಡಾಲರ್ಗಳಷ್ಟಾಗಿದೆ. ಇದೇ ವೇಳೆ ವಿದೇಶಿ ಕರೆನ್ಸಿ ಸಾಲಗಳು 4.86 ಬಿಲಿಯನ್ ಅಮೆರಿಕ ಡಾಲರ್ ಹಾಗೂ ಬಾಹ್ಯ ವಾಣಿಜ್ಯ ಸಾಲಗಳು 2.59 ಬಿಲಿಯನ್ ಅಮೆರಿಕ ಡಾಲರ್ ಕೊಡುಗೆ ನೀಡಿವೆ. ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶಕ್ಕೆ ಅಗತ್ಯವಿದ್ದಷ್ಟು ವಿದೇಶಿ ವಿನಿಮಯ ಹರಿದು ಬಂದಿದ್ದರಿಂದ ಇದರ ಅವಧಿಯನ್ನು 1 ತಿಂಗಳು ಕಡಿತಗೊಳಿಸಲಾಯಿತು. ಈ ಯೋಜನೆಯು ಎಫ್ಸಿಎನ್ಆರ್ಬಿ ಠೇವಣಿಗಳಿಗೆ 2026 ಆಗಸ್ಟ್ 31ರವರೆಗೆ ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ವಿಸ್ತರಿಸಿದೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ಧಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70ಕ್ಕೂ ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ ಬೆಳಿಗ್ಗೆ 10ಕ್ಕೆ ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಾಂಗ್ ಶು ಮತ್ತು ಟ್ಯಾನ್ ನಿಂಗ್ ವಿರುದ್ದ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವಿಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಇದೇ 28ರ ಒಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ, ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ. ಆರೋಗ್ಯ ಸಚಿವ ಯುಟಿ ಖಾದರ್. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ HMT ಕೈ ಗಡಿಯಾರ ಮಾರಾಟ. 35 ಲಕ್ಷ ರೂಪಾಯಿ ವಹಿವಾಟು. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ.

ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಮತ್ತು ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರಿಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳಿಗೂ ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಮತ್ತು ಗೌರವ ಇದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22ರಲ್ಲಿ 100 ಶತಕೋಟಿ ಡಾಲರ್ನಷ್ಟಿದ್ದ ಕಾಫಿ ರಫ್ತು 2025-26ರಲ್ಲಿ 200 ಶತಕೋಟಿ ಡಾಲರ್ ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39ರಷ್ಟು ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20ರಷ್ಟು ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 ಲಕ್ಷ ಟನ್ ಕಾಫಿ ಉತ್ಪಾದಿಸಲಾಗಿದೆ. 2025-26ರಲ್ಲಿ 3.73 ಲಕ್ಷ ಟನ್ ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 ಲಕ್ಷ ಟನ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸುವಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿಯ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ನಾಗರಿಕ ಮಟ್ಟದ ಪೈಲಟ್ಗಳನ್ನು ಸಿದ್ದಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪರಂಪರೆ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಮೂರು ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ರನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ದ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ದಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ರಾಜ್ಯದ ಯುವಕರ ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದರೆ ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರವಾದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವಂತಹ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವ ಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆಯೆತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟೆಗೆ ಉತ್ತಮ ಗುಣಮಟ್ಟದ ಎರ್ಗೋ ಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವಂತಹ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ
ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300 ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಮತ್ತು 80 ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್

0: ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳ ಒಳಗಾಗಿ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ಜರುಗಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರುಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು ಸಮಾನತೆ, ಪಾರದರ್ಶಕತೆ ಮತ್ತು ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಮತ್ತು ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡಾ 20ರಷ್ಟಿರುವಂತಹ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ ಶೇಕಡಾ 33ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಗಳ ಮಾರಾಟ ಮತ್ತು ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಮತ್ತು ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿ ಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲಾ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಈ ಕಾರ್ಯಕ್ರಮ ಆಕಾಶವಾಣಿ
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ.

ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ, ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಬ್ಜ ಚಿತ್ರಕ್ಕೆಂದು ಹಾಡಿದ್ದಾರೆ ಸಂತೋಷ್ ವೆಂಕಿ ಅವರು. ಕೆನ್ನಲ್ರಾಜ್ ಅವರ ಸಾಹಿತ್ಯಕ್ಕೆ ರವಿ ಬಸರೂರು ಅವರ ಸಂಗೀತ ನಿರ್ದೇಶನವಿದೆ.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕವಿರಾಜ್ ಅವರ ಸಾಹಿತ್ಯದಲ್ಲಿ ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಚಪ್ಪಾಳೆ ಚಿತ್ರದ ಗೀತೆಯನ್ನು ಆರ್ ಪಿ ಪಟ್ನಾಯಕ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ.

ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಕೇಳಿ ದತ್ತ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಕಲಾಸಿ ಪಾಳ್ಯ ಚಿತ್ರಕ್ಕೆಂದು ಹಾಡಿದ್ದಾರೆ ರಾಜೇಶ್ ಹಾಗೂ ಮಾಲ್ತಿ. ಕೆ ಕಲ್ಲಣ್ಣವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನವಿದೆ.

0: ಚೆಂಗಾಲಿ.
1: ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ ತೂರ್ಕೊಳ್ಳಲ್ಲೋ ತೂರ್ಕೊಳ್ಳಲ್ಲೋ.
2: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30 ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು.

0: ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಮತ್ತು ಸೆಂಗಡಿಗರಿಂದ ಗೊರವರ ಪದಗಳನ್ನು.

ಶಿವಾ ಶಿವಾ ನಮ್ಮಪ್ಪಾಜಿ ಹೋಳುಮಲ ಮಹಿಕಾರ ಹುಟ್ಟಿರದು ಉತ್ತರ ದೇಶ ಬೆಳೆದದು ಕತ್ತಲ ರಾಜ್ಯ ನೆಲಗೊಂಡದು ಏಕಾಂಗಿ ಮಲ ಶಿವ ಏಕಾಂಗಿ ಮಲ ಒಳಗೆ ನೆಲಗೊಂಡು ಕುಂತೂರು ಮಠ ಮನ ಶೇರಿ ಪಂಚೋಧ್ಯಕ್ಷವಾಗಿ ಪರನಾರ್ಗ ಶೋಧ್ರವಾಗಿ ಎಣ್ಣೋ ಮಣ್ಣೋ ಏಳನ್ನು ಕರಿತಲ ಜಾತಿ ಕಣ್ಣೆತ್ತಿನ ಹೊಡಿಲ ಮಹಾದೇವ.

ನಮ್ಮಪ್ಪನವನ ಇವಳ ಮಲ ಮಹಿಕಾರ ಮಾದೇವ ನನ್ನ ಬಡಸ್ಥಾನ ಬಯಲು ಮಾಡಿ ಸಿರಿಸ್ತಾನ ಕೊಡಪ್ಪ ಅಂತ ನೆನೆ ಆ ಕಾಲದಲ್ಲಿ ಆ ಕೆಟ್ಟ ಮುಂಡವನ್ನು ಉಣಸಬಿ ಅವನ ಕಾಳಮ್ಮ ನಿಜ ನೋಡ್ಬಿಟ್ಟು ಮಹಿಕಾರ ಮಹಾದೇವ ಏಳು ಮಂದಿ ಸ್ವಸ ಏಳು ಮಂದಿ ಗಂಡು ಮಕ್ಕ 30 ಮಂದಿ ಮೊಮ್ಮಕ್ಕ ಅಷ್ಟೇ.

ಕಾರ್ ಮಾದೇಶ್ವರ ಅಷ್ಟೈಶ್ವರ್ಯ ಸಿರಿ ಸಂಪತ್ತು ಭಾಗ್ಯ ಕೊಟ್ಟಂತ ಕಾದಲಿ ಆ ಕೆಟ್ಟ ಮುಂದೆ ಒಂದೊಂದು ಸಭೆ ಹುನಿಕಾಳ ಮನೆಗೆ ಗಂಧ ತೊಟ್ಟಿ ಗಾಜಿನ ತೊಟ್ಟಿ ವಜ್ರ ತೊಟ್ಟಿ ಒಳ ತೊಟ್ಟಿ ಅಪ್ಪರಂಜಿ ತೊಟ್ಟಿ ಏಳಟ್ಟಿ ಕಟ್ಟಿಸ್ಲಂತೆ ಶಿವನ ರಾಮ ಲಕ್ಷ್ಮಣ ನಾವು ಎರಡು ಕಣ್ಜನ ತುಂಬಲಂತೆ ಅಷ್ಟು ಭಾಗ್ಯ.

ನೀಲಾಜಮ್ಮ ಭದ್ರಾಜಮ್ಮ ಸುವರ್ಣಮ್ಮ ಅಂತ ಏಳು ಮಂದಿ ಸ್ವಸರ್ ಭಾಗ್ಯ ಕೊಟ್ಟಂತೆ. ಇದಲ್ಲದೆ ಕೆಟ್ಟ ಮುಂಡವ ನುಣಸಬಿ ಅವನ್ ಕಾಳಮ್ಮ ಬಾಣದ ಕೆಬ್ಬ ಒದ್ದಲೆ 330 ಗಂಟೆಗೆ ಎಳ್ಳು ಬೆಳೆದ್ರ ಆಶೆ ಹಾಕೊಂಡು 27 ಕಚ್ಕೊಂಡು ಹೋಯ್ತ ಎಂದು ಬಿಟ್ಟು ಉಣಸಾಕೆಂಡ ಬೆಜ್ಜಲ್ಕೆಂಡ ಕಗ್ಲಿ ಕೆಂಡ ಮೂರ್ ಜಾತಿ ಕೆಂಡ ತಂದು ಏಳು ಕಣದ ಬಳಸ ಬಿಟ್ಕೊಂಡು ಎರವ ಎಳ್ಳು ಕಚ್ಕೊಂಡು ಹೋಗೋದು ಕಣ್ಣಾರ ಕಂಡದೆ ಒಂದು ಉಂಟ. ಆದ್ರೆ ಏರುವ ತಲಾ ಬುಂಡ ಜಬ್ಬ ಹಾಕ್ಬಿಟ್ಟು ಎಳ್ಳು ಕಿತ್ತೂರ ಆಸೆ ಕಿಡ್ತಿರಂತೆ. ಅಷ್ಟು ಭಾಗ್ಯ.

ಮಾತಾ ಕಾಲದಲ್ಲಿ ಮಹಿಕಾರ ಮಹದೇಶ್ವರ ಅಯ್ಯಯ್ಯೋ ಶಿವ ಶಿವ ಗುರುವೇ ಗುರುಪಾದವೇ ಮ್ಯಾಲ ಕೆಳಗಲ್ಲುಡ್ದಂತ ನರ್ವಾನ್ರ ನೆಂಬಾರದು ದರ ಮ್ಯಾಲ ಮೆಚ್ಚಬಾರದು ಭೂಮಿ ಮ್ಯಾಲ ಬರಸ್ತಾನ ಬಂದಾಗ ಮಾದಪ್ಪ ಅಂತರ ಈಶ್ವರ ಕೊಟ್ಟ ಕಾಲಕ್ಕೆ ಒಂದ್ ಕಾಸನ್ ಧೂಪ ಬೇಸಕ್ಕವ್ರ ಅನ್ನಡಿನ ಆಲ್ಗಲೇ ಕಡೆಯಲ್ವಲ್ಲ ಜಂಗೇನು.

ಆಗಲಿಗ ಜಗದೊಡೆಯ ಮೂರ್ಕಣ್ಣಯ ಮುದ್ದು ಮಹದೇಶ್ವರ ಮೂಳ್ಗಿರಿ ಮುದ್ದು ಮಾದಪ್ಪ ಕೆಟ್ಟ ಮುಂಡ ಒಂದೊಂದು ಸಭೆ ಒಂದು ಕಾಳಿಪಾದ ತೊಳೆಯ ಪಚ್ಚಕಲ್ಲಿ ಮ್ಯಾಲ ನಿಂತ್ಕೊಂಡು ಅರುಣ ಭಿಕ್ಷ ಗುರುನ ಭಿಕ್ಷ ಗುರುಧರ್ಮ ಕೋರಾಣ್ಯದ ಭಿಕ್ಷ ತಂದೆ ಕಲ್ಯಾಣದವ್ರ ಭಿಕ್ಷ ಅಂತ ಭಿಕ್ಷಾ ಸಾರನಂತೆ ದೇವ ಜಮ್ನವರು ಮಹದೇಶ್ವರನ ಕಣ್ಣು ಮಠಾರ ನೋಡ್ಬಿಟ್ಟು ಜಂಗೇನು ಪಾದ ಹಲಕವನಪ್ಪ.

ಸಾಕ್ಷಾತ್ ಭಗವಂತ ಕ್ವಾರಣ್ಯ ಸಾರಸುಪ್ತ ಕೇಳ್ಕೊಂಡು ಪಾರ್ವತಾದೇವಿ ನನಗಂಡ ಮಲ್ಲಯ್ಯ ಇಕ್ಕೇರಿ ಶಿವಗುರುಟೋಗರಲ್ಲ ಎರು 80 ಕೋಟಿ ಜೀವ ರಾಸಿಗಳ ನನ್ಪಡಿ ಹಾಕೋಗರಲ್ಲ ಶಿವ ನನಗಂಡ ಇಲ್ಲೇ ದ್ಯಾಳದ್ರೆ ಯಾರೋ ಕಾಣಿ ಶಿವ ಜಂಗುಮಪ್ಪ ಬಂದು ಭಿಕ್ಷಾ ಸಾರನಲ್ಲ ಮಡಿ ಮಾರ್ಗ ಮಾಡಿಲ್ವಲ್ಲ ಮೈಲ್ಗೆ ಬಟ್ಟಲಿ ಹೋಗಿ ಭಿಕ್ಷಾ ನೀಡ್ಬಿಟ್ರೆ ಬಾರಿ

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಎಸ್ ನಾಗಭೂಷಣ್ ರಾವ್ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇಂದಿನ ಯುವವಾಣಿಯಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರ್ ಅಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ಎನ್ನುವ ರಿಯಾಲಿಟಿ ಶೋನಲ್ಲಿ ವಿಜೇತರಾದಂತಹ ಹಾಗೂ ದ್ವಿತೀಯ ಸ್ಥಾನ ಪಡೆದು ರನ್ನರಪ್ ಆದಂತಹ ಇಬ್ಬರು ಜನಪದ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೆ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರು ಅವರಿಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ವಿಶ್ವನಾಥ್ ಹಾಗೆ ನವೀನ್ ಕುಮಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ಧನ್ಯವಾದ ಸರ್.
1: ಈಗ ಯಾರು ವಿಜೇತರಾದ್ರು ಅನ್ನೋದು ಕನ್ಫ್ಯೂಷನ್, ಯಾಕೆ ಅಂತ ನಾನು ಹೇಳಲಿಲ್ಲ ಯಾರು ಅಂತ ಹೇಳಿ. ಚಾಮರಾಜನಗರದ ವಿಶ್ವನಾಥ್ ಅವರು ವಿಜೇತರಾದವರು ಅಲ್ವಾ?
2: ಹೌದು ಸರ್.
1: ಹಾಗೆ ದ್ವಿತೀಯ ಸ್ಥಾನವನ್ನು ರನ್ನರಪ್ ಆದಂಥವರು ಮಂಡ್ಯ ಜಿಲ್ಲೆ ನವೀನ್ ಕುಮಾರ್ ಅವರು, ಹೌದಾ?
2: ಹಾಂ ಸರ್.
1: ಓಕೆ, ಭಾಳ ಸಂತೋಷ. ದೂರದರ್ಶನ ಚಂದನ ವಾಹಿನಿ ನಮ್ಮ ಆಕಾಶವಾಣಿಯ ಒಂದು ಸಹೋದರ ಸಂಸ್ಥೆ ಅಂತ ಹೇಳಲಿಕ್ಕೆ ನಮ್ಗೆ ಕೂಡ ಬಹಳ ಸಂತೋಷ ಆಗುತ್ತೆ. ಆ ಒಂದು ಹೊಸ ಹೊಸ ಕಾರ್ಯಕ್ರಮಗಳ ಒಂದು ಭರಾಟೆಯಲ್ಲಿ ಈಗ ನಮ್ಮ ಚಂದನ ವಾಹಿನಿ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಜನಪದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಜನಪದ ಕಲಾವಿದರನ್ನ ನಮ್ಮ ದೇಶ ಹೊರದೇಶಕ್ಕೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಸಂತೋಷ. 4 ತಿಂಗಳುಗಳ ಕಾಲ ನಡೆದಂತಹ ಈ ಒಂದು ರಿಯಾಲಿಟಿ

0: ಕಪ್ನಲ್ಲಿ ವಿಜೇತರಾಗಿ ಹೊರಹೊಮ್ಮಿದಿರಿ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಹೇಗೆ?
1: ನಮಗೆ ರಿಯಾಕ್ಷನ್ ಅಂತಂದ್ರೆ ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಈಗ ಬೇರೆ ಬೇರೆ ಚಾನೆಲ್ ಅಲ್ಲಿ ಫಿಲಂ ಸಾಂಗ್ಸ್ ಆಗ್ಬೋದು, ಆ ತರದ್ ಬೇರೆ ಬೇರೆ ತರದ ಕಾಂಪಿಟೇಷನ್ ನಡೆಸ್ತಾ ಇದ್ರು. ಫಸ್ಟ್ ಟೈಮ್ ನಮ್ಮ ದೂರದರ್ಶನ ಚಂದನದವರು ಜನಪದ ಶೈಲಿ ಬಗ್ಗೆ ಹಾಡು ಮತ್ತೆ ಅದಕ್ಕೆ ಸ್ಪರ್ಧೆ ಅಂತ ಇಟ್ಟು ನಾವೆಲ್ಲ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಅಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಸರ್.
0: ಓಕೆ, ನವೀನ್ ಕುಮಾರ್ ಅವ್ರಿಗೂ ಕೂಡ ಅದೇ ಪ್ರಶ್ನೆ. ಸ್ವಲ್ಪ ಅಂತರದಲ್ಲಿ ನೀವು ರನ್ನರ್ ಅಪ್ ಆಗಿದ್ದೀರಿ, ಅವರು ವಿನ್ನರ್ ಆಗಿದ್ದಾರೆ. ಹಾಗಂದ್ರೆ ಯಾರು ಗೆದ್ರು ಅವರು ಶ್ರೇಷ್ಠ, ಯಾರು ಸೋತರು ಅವರು ಶ್ರೇಷ್ಠ ಅಲ್ಲ ಅಂತಲ್ಲ. ಸೋಲು ಗೆಲುವು ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ, ಅದರ ಅಂತರ ಬಹಳ ಮುಖ್ಯ ಅಂತ ಹೇಳಲಿಕ್ಕಾಗಲ್ಲ. ಕಲೆಗೆ ಸಿಕ್ಕ ಬೆಲೆ ಗೆಲುವು ಅನ್ನೋದು ನನ್ನ ಒಂದು ಅಭಿಮತ ಅಂತ ಹೇಳ್ತಾ. ನವೀನ್, ನಿಮ್ಮ ರಿಯಾಕ್ಷನ್ ಫಸ್ಟ್ ಹೇಗೆ?
2: ಅದೇ ಸರ್, ಮೊದಲಿಗೆ ನಾನು ದೂರದರ್ಶನದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಜನಪದ ಪ್ರಕಾರ ಜನಪದ ಶೈಲಿಯನ್ನ ಒಂದು ಕಾಂಪಿಟೇಷನ್ ಆಗಿಟ್ರಲ್ಲ, ಅದಕ್ಕೆ ಅವ್ರಿಗೊಂದು ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಜನಪದವನ್ನ ಎಲ್ಲ ಬೆರಳೆಣಿಕೆಯಷ್ಟು ಕಾರ್ಯಕ್ರಮಗಳಲ್ಲಿ ಅಷ್ಟೇ ಮಾಡ್ತಾರೆ, ಬಟ್ ದೂರದರ್ಶನದಲ್ಲಿ ಜನಪದವನ್ನ ಕಾಂಪಿಟೇಷನ್ ಆಗಿ ಹೊರಹೊಮ್ಮಿಸಿದ್ರಲ್ಲ, ಬಹಳ ಕೊನೆಯೇ ಖುಷಿ ಆಗಿದೆ ಸರ್ ಅದನ್ನ. ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಜನಪದನೇ, ಈಗ ನನ್ನ ತಾಯಿ ಶೋಭನ ಪದವನ್ನ ಹಾಡ್ತಿದ್ರು, ಆ ನಿಟ್ಟಿನಲ್ಲಿ ನಾನು ಅದನ್ನ ಕೇಳ್ಕೊಂಡು ಕಲ್ತವನು. ಹಾಗಾಗಿ ನಮ್ಮನ್ನ ಭಜನೆ ಮಾಡ್ತಾ ಇದ್ರು ಅವಾಗ ಸಂಕ್ರಾಂತಿ ಹಬ್ಬದ ಸೀಸನ್ ಅಲ್ಲಿ, ಅದನ್ನ ಕೇಳಕ ಬಂದದ್ರಿಂದ ನನಗೆ ಎಷ್ಟೋ ಕೆಲವೊಂದು ಸಾಂಗ್ ಅನ್ನ ನನ್ನೂರಲ್ಲಿ ಹಾಡ್ತಿದ್ದ ಸಾಂಗ್ ಅನ್ನೇ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಕೂಡ ಹಾಡಿದ್ದೀನಿ. ನನಗೆ ಅದು ಎಲ್ಲ ಹೆಂಗೆ ಅಂದ್ರೆ ಇಂದಿನದೆಲ್ಲ ನೆನಪಾಗ್ತಿತ್ತು, ನನ್ನ ಬಾಲ್ಯ ನೆನಪುಗಳು, ನಾನು ಅವಾಗ ಕೇಳಿದ ಸಾಂಗ್ಗಳನ್ನ ಇವತ್ ನಾನು ಕಾಂಪಿಟೇಷನ್ ಅಲ್ಲಿ ಹಾಡ್ತಿದ್ದೀನಲ್ಲ ಅನ್ನುವಂತ ಒಂದು ತುಂಬಾನೇ ಖುಷಿ ಇತ್ತು ಸರ್.
0: ವಿಶ್ವನಾಥ್, ಚಾಮರಾಜನಗರ ಅಂತ ನಾನು ಹೇಳಿದೆ, ಚಾಮರಾಜನಗರ ಯಾವ ಊರಿನವರು ಹೇಳ್ಬೋದಾ?
1: ಸರ್, ಯಳಂದೂರು ತಾಲೂಕು ಚಂಗಚಳ್ಳಿ ಅಂತ ಗ್ರಾಮ ಸರ್. ಅಲ್ಲಿ ಒಂದು ಪುಟ್ಟ ಹಳ್ಳಿ, ಅಲ್ಲಿಗೆ ಏನೋ ಒಂದು ಬಸ್ಸು ಎರಡು ಬಸ್ ಇರ್ಬೋದು. ಅಂತ ಹಳ್ಳಿಯಿಂದ ನಾವು ಅಂದ್ರೆ ಬೇರೆ ದೇಶಕ್ಕೂ ನಮ್ಮ ಪರಿಚಯ ಆಗಿದೆ. ಅಂದ್ರೆ ಬೇರೆ ದೇಶದಿಂದ ಒಂದು ಎರಡು ದೇಶದಿಂದ ಇಬ್ರು ಕಾಲ್ ಮಾಡಿದ್ರು ಸರ್.
0: ಓಕೆ,
1: ಆ ರೀಸನ್ ಏನಪ್ಪ ಅಂತಂದ್ರೆ ನಮ್ಮನ್ನ ಗುರುತಿಸಿ ಅಂತ ದೇಶಕ್ಕೆಲ್ಲ ಪರಿಚಯ ಮಾಡಿಸ್ಕೊಟ್ಟಂತಹ ದೂರದರ್ಶನ ಚಂದನ ವಾಹಿನಿಯಿಂದ ನಾವು ಪರಿಚಯ ಆಗಿದ್ದೆ ಸರ್ ಅಲ್ಲಿ.
0: ಓಕೆ, ಇನ್ನೊಂದು ಹೇಳೋದು ಏನಂತ ಹೇಳಿದ್ರೆ, ಚಂದನ ವಾಹಿನಿ ನಮ್ಮ ದೂರದರ್ಶನದ್ದು ಬಹಳಷ್ಟು ರಿಯಾಲಿಟಿ ಶೋಗಳನ್ನ ಬೇರೆ ಬೇರೆ ಚಾನೆಲ್ಗಳಲ್ಲಿ ಮಾಡ್ತಾರೆ. ಅದು ಜನಪದಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅನ್ನುವ ಕಲ್ಪನೆ ಹುಟ್ಟುಕೊಳ್ಳುವಂಥದ್ದು ಈ ಆಕಾಶವಾಣಿ ಮತ್ತೆ ದೂರದರ್ಶನಕ್ಕೆ ಮಾತ್ರ ಸಾಧ್ಯ. ಯಾಕೆಂದ್ರೆ ನಮ್ಮ ಗ್ರಾಮೀಣ ಸೊಗಡು, ಗ್ರಾಮೀಣ ಬೇರು ಅಂತ ನಾವ್ ಏನ್ ಹೇಳ್ತೀವಿ, ಆ ಜನಪದದ ಅನ್ನ ಈಗ ನಶಿಸಿ ಹೋಗ್ತಾ ಇರುವಂತಹ ಸಮಯದಲ್ಲೂ ಕೂಡ ಅದನ್ನ ಮೇಲ್ ತಂದು ಅದನ್ನ ಬೆಳೆಸಬೇಕು ಅನ್ನುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದಾವೆ. ಅದಕ್ಕೆ ನಿಜವಾಗ್ಲೂ ಕೂಡ ಆಕಾಶವಾಣಿ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಬಹಳಷ್ಟು ಜನಪದ ಗಾಯಕರನ್ನ, ಜನಪದ ಕಲಾವಿದರುಗಳನ್ನ ಕರೆಸಿ ನಾವು ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ. ಓಕೆ, ಏನ್ ಎಜುಕೇಶನ್ ಮಾಡಿದ್ರಿ ವಿಶ್ವನಾಥ್?
1: ಸರ್, ನಂದು ಎರಡು ಮಾಸ್ಟರ್ ಡಿಗ್ರಿ ಆಗಿದೆ, ಒಂದು ನಾಟಕದ ಬಗ್ಗೆ ಅಂದ್ರೆ MPA ಮಾಸ್ಟರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಒಂದು ಇನ್ನೊಂದು ಫೋಕ್ಲರ್ ಜನಪದದ ಬಗ್ಗೆ ಎರಡು MA ಆಗಿದೆ ಸರ್. ಅಂದ್ರೆ BPA ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ಅದು ತಬ್ಲಾ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಾಗಿದೆ ಸರ್.
0: ಓಕೆ, ಮೈಸೂರಲ್ಲಿ ಮಾಡಿದ್ರ?
1: ಗಂಗೂಬಾಯಿ ಹಾನಗಲಲ್ಲಿ BPA MPA ಮಾಡಿದೆ, ಮತ್ತೆ ಈ ಜನಪದ MAನ ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಮಾಡಿದ್ದೀನಿ ಸರ್.
0: ಓಕೆ, ಏನು ಕೆಲ್ಸಕ್ಕೆ ಹೋಗ್ಲಿಲ್ವಾ?
1: ಸರ್, ಹೋಗ್ತಾ ಇದ್ದೀನಿ, ಗೆಸ್ಟ್ ಫ್ಯಾಕಲ್ಟಿ ಆಗಿ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಫಸ್ಟ್.
0: ಓಕೆ,
1: ಅಂದ್ರೆ ಜನಪದದ ಕಂಸಾಳೆ, ಕುಣಿತ ಅವೆಲ್ಲ ಇದೆಯಲ್ಲ, ಅದನ್ನ ಬೇರೆ ಬೇರೆ ಕಾಲೇಜ್ಗಳಿಗೆ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಅದನ್ನ ಟ್ರೈನ್ ಅಪ್ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಗೆಲ್ಸಿದೀವಿ ಸರ್. ಒಂದು 22 ರಾಜ್ಯದಲ್ಲಿ ಪರ್ಫಾರ್ಮ್ ಮಾಡಿದೀವಿ.
0: ಆಯ್ತು, ಈಗ ನವೀನ್, ನೀವು ಯಾವ ಊರಿನವರು?
2: ಸರ್, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬೀಗೌಡಿಗೆರೆ ಗ್ರಾಮದ ಸರ್.
0: ಓಕೆ, ನಿಮ್ಮ ಎಜುಕೇಶನ್ ಏನಾಗಿತ್ತು?
2: ಸರ್, ನಂದು BVA ಸರ್, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್.
0: ವಿಜುವಲ್ ಆರ್ಟ್ಸ್, ಓಕೆ ಸರ್. ನೀವು ಏನಾದ್ರೂ ಕೆಲಸ ಮಾಡ್ತಾ ಇದೀರಾ ಇಲ್ಲ?
2: ಸರ್, ನಾನು ಚಿತ್ರಕಲಾ ಶಿಕ್ಷಕನಾಗಿ ರಾಮನಗರದ MH ಇನ್ಸ್ಟಿಟ್ಯೂಟ್ ಮತ್ತೆ ಹೋಲಿ ಕ್ರೆಸೆಂಟ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಸರ್.
0: ಓಕೆ, ಕೆಲಸ ಮಾಡ್ತಿದ್ರಿ. ಈಗ ಈ ಜನಪದ ಕಲೆಯನ್ನ ಎಷ್ಟು ವರ್ಷದಿಂದ ಮುಂದುವರ್ಸ್ಕೊ ಬರ್ತಾ ಇದ್ದೀರಿ?
2: ಸರ್, 2004-05 ನನ್ನ ಇದು ಸ್ಟಾರ್ಟ್ ಆಗಿದ್ದು ಸರ್.
0: 20 ವರ್ಷದ ಮೇಲೆ ಆಗೋಯ್ತು.
2: 20 ವರ್ಷದ ಮೇಲೆ ಆಯ್ತು ಸರ್. ನನಗೆ ಹಾಡ್ತಾ ಅಂದ್ರೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡಿಯುತ್ತೆ, ಬಟ್ ಹಾಡನ್ನ ಕೇಳ್ತಾ ಅದು ನನಗೆ ನನ್ನ ಮೈಂಡ್ ಅಲ್ಲೇ ಅದು ಇದಾಗೋಗ್ತು.
0: ಹಾಡ್ಬೇಕಾದ್ರೆ ಏನ್ ಸಮಸ್ಯೆ ಆಗಲ್ವಾ?
2: ಹಾಡ್ಬೇಕಾದ್ರೆ ಏನು ಸಮಸ್ಯೆ ಆಗಲ್ಲ ಸರ್. ಹಾಗಾಗಿ ನನ್ನ ಚಿತ್ರಕಲೆಯೊಟ್ಟಿಗೆ ಇದನ್ ಮಾಡ್ತಾ ಕೆಲವೊಂದು ಸ್ಕೂಲ್ಗಳಿಗೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಸರ್. ಈಗ ಅಲ್ಲಿ ಅಕ್ಷರ ಇದು ಬರುತ್ತೆ, ಆ ತರದ್ದೆಲ್ಲಾನು ಡ್ರಾಯಿಂಗ್ ಮಾಡ್ಕೊಳ್ತಾ, ಜೊತೆಗೆ ನನ್ನ ಸಂಗೀತ ಕಾರ್ಯಕ್ರಮವನ್ನ ಹಾಡ್ತಾ.
0: ಓಕೆ, ನಿಮ್ಮ ಮನೇಲಿ ಆಗ್ಲಿ ಕೂಡ ಹೇಳಿದ್ರಿ ತಾಯಿ ಸೋಮಾನೆ ಪದವನ್ನ ಹಾಡ್ತಾ ಇದ್ರು ಅಂತ ಹೇಳಿ.
2: ತಾಯಿ ಸಂಜೀವಮ್ಮ ಅಂತೇಳಿ ಅವರು ಸೋಮಾನ ಪದವನ್ನ ಹೆಚ್ಚು ಹಾಡ್ತಿದ್ರು ಸರ್.
0: ಓಕೆ, ತಾಯಿಯ ಒಂದು ಕಲೆ ನಿಮಗೆ ಬಂತು ಅಂತ ಅನ್ಸುತ್ತಾ?
2: ಹೌದು ಸರ್, ಯಾಕೆಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಾತಂದ್ರು ನಾಟಕದ

0: ಸರ್.
1: ಓಕೆ
0: ಹಾಗಾಗಿ ಅವ್ರ ಕಡೆಯಿಂದನೂ ಬಂದಿರ್ಬೋದು ಅಂತ ತನತ
1: ಅನ್ಸುತ್ತೆ.
0: ಅನ್ಸುತ್ತೆ ಸರ್.
1: ಓಕೆ, ಈಗ ವಿಶ್ವನಾಥ್
0: ಹಾಂ
1: ನಿಮಗೆ
0: ಸರ್.
1: ಈ ಕಲೆ ಬರ್ಲಿಕ್ಕೆ ಸಾಧ್ಯ ಹೇಗಾಯ್ತು, ಯಾಕಂದ್ರೆ ಮನೇಲಿ ಯಾರು ಇದ್ರಾ?
0: ಅಂದರೆ ಸರ್, ನಾನು ಮೈಸೂರು ಬರೋ ತನಕ ನನಗೆ ಯಾವುದೇ ಈ ಆ್ಯಕ್ಚುಲಿ ಈ ಹಾಡುಗಳು ಗೊತ್ತಿರಲಿಲ್ಲ, ಡ್ಯಾನ್ಸ್ಗಳು ಗೊತ್ತಿರಲಿಲ್ಲ ಸರ್.
1: ಓಕೆ,
0: ನಮ್ಮ ಮನೇಲೂ ಅಂದರೆ ನಮ್ಮ ಅಪ್ಪನ ಮನೇಲೂ ಯಾರೂ ಕಲಾವಿದರಿಲ್ಲ, ನಮ್ಮ ಅಮ್ಮನ ಮನೇಲೂ ಕಲಾವಿದರಿಲ್ಲ.
1: ನಿಮ್ಮ ಊರಲ್ಲೂ ಇರಲಿಲ್ವಾ?
0: ಅಂದರೆ ಊರಲ್ಲಿದ್ದರು ಬಟ್ ಬೆರಳೆಣಿಕೆ ಗೊತ್ತಿರಲಿಲ್ಲ,
1: ಅಷ್ಟೇ,
0: ನಮಗೆ ಅದ್ರ ಬಗ್ಗೆ ಆಸಕ್ತಿನೇ
1: ಆಸಕ್ತಿ
0: ಇರಲಿಲ್ಲ
1: ಇರಲಿಲ್ಲ.
0: ಸರ್, ಯಾವಾಗ ನಾವು ಡಿಗ್ರಿ ಮಾಡೋದಕ್ಕೆ ಅಂತ ಮಹಾರಾಜಾಸ್ ಕಾಲೇಜಿಗೆ ಬಂದಾಗ ಅಲ್ಲಿ ನಮ್ಮ ಸೀನಿಯರ್ಸ್ ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾಗ ಅದನ್ನ ನೋಡಿ ನಮಗೆ ಆಶ್ಚರ್ಯ. ಅದೇ ನಮಗೆ 8ನೇ ಅದ್ಭುತ, ವಿತೌಟ್ ಲಿರಿಕ್ಸು, ಆಮೇಲೆ ಆ ಬೀಟ್ ನೆನ್ಪಿಟ್ಕೊಳ್ಳೋದು, ಬೀಟ್ ನುಡ್ಸ್ಕೊಂಡು ಆಡೋದು, ಆಮೇಲೆ ಆ ರಾಗದ ಏನೇನು ಆಡ್ತಿರ್ತಾರಲ್ಲ ಅದನ್ನೆಲ್ಲ ಯಾವ ಥರ ಆಡ್ತಾರೆ ಅದೇ ನಮಗೆ ಅದ್ಭುತ ಅನಿಸಿತ್ತು. ಆಮೇಲೆ ನಮ್ಮ ಗೆಳೆಯರು, ನಾನು ಸೆಕೆಂಡ್ ಇಯರ್ ಇರಬೇಕಾದ್ರೆ ನಮ್ಮನ್ನು ಕಲೆ ಬಗ್ಗೆ ಅವರು ಕೂಡ ಕರ್ಕೊಂಡ್ರು. ಅವರೇ ನನಗೆ ಕಂಸಾಳೆ ಮತ್ತು ಇನ್ನು ಡೊಳ್ಳು ಕುಣಿತ, ಮಾರಿ ಕುಣಿತ, ಪೂಜಾ ಕುಣಿತ ಅದನ್ನೆಲ್ಲ ಕಲಿಸ್ತಾ ಇದ್ರು. ಹಂಗೆ ದೇಶಿರಂಗ ಅಂತ ಒಂದು ಕೃಷ್ಣ ಜನಮನ ಸರ್ ಅವ್ರು ನಡೆಸ್ತಾರೆ ಸರ್, ಅವರು ಉಚಿತವಾಗಿ ಕ್ಯಾಂಪ್ಗಳನ್ನ ಅಂದ್ರೆ ಜನಪದ ನೃತ್ಯಗಳ ತರಬೇತಿ ನಡೆಸ್ತಾ ಇರ್ತಾರೆ. ಅಲ್ಲಿ ಒಂದ್ಸಲ ಹೋದಾಗ ನನಗೆ ಅಲ್ಲಿ ಅವಕಾಶ ಕೊಟ್ಟಿದ್ದು ಅಂದ್ರೆ ವೇದಿಕೆಯಲ್ಲಿ ಹಾಡುವಂತ ಅವಕಾಶ ಕೊಟ್ಟಿದ್ದು. ಫಸ್ಟ್ ನಾನು ಮಾತಾಡ್ಬೇಕಾದ್ರೆ ಲಾಳ ನಾಣ ಅದು ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನಾವು ಚಾಮರಾಜನಗರ ತಮಿಳಿಯನ್ಸ್ ಆ ಕಡೆ ಭಾಗದಿಂದ ಬಂದಿರೋದ್ರಿಂದ ನಮ್ಗೆ ಲಾ ಮತ್ತೆ ನಾ ಅದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಹಂಗೂ ಹಾಡ ಅವತ್ತೊಂದಿನ ಮೇನ್ ಸಿಂಗರ್ ಬರ್ಬೇಕಾದಾಗ ಅವ್ರು ಬರ್ಲಿಲ್ಲ, ಅವಾಗ ಸರ್ ನಮ್ಗೆ ನೀನೇ ಆಡು ನಾನು ಜೊತೆಲಿ ಇರ್ತೀನಿ ಅಂತ ಅವಕಾಶ ಮಾಡಿಕೊಟ್ಟಾಗ ಅಲ್ಲೆಲ್ಲ ಮುಗ್ದು ಆ ಹಾಡೆಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಆಡಿಯನ್ಸ್ ಎಲ್ಲ ಚೆನ್ನಾಗಿ ಆಡಿದ್ರಿ ಅಂತಂದಾಗ ಅದೇ ನಮ್ಗೆ ಪ್ರೇರಣೆ ಸರ್ ನಾವು ಹಾಡೋದಕ್ಕೆ ಬಂದ.
1: ಆಗ್ಲೇ ಶುರು ಆಗಿದ್ದು.
0: ಹೌದು ಸರ್.
1: ಈಗ ಮಹಾರಾಜ ಕಾಲೇಜು ನಿಮಗೆ ಒಂದು ವೇದಿಕೆ ಆಗೋಯ್ತು ಅಲ್ವಾ?
0: ಹೌದು ಸರ್.
1: ಯಾಕೆಂದ್ರೆ ಬಹಳಷ್ಟು ಕಲೆಗಳಿಗೆ ಮಹಾರಾಜ ಕಾಲೇಜು ಒಂದು ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
0: ಹೌದು ಸರ್.
1: ಆ ನಿಟ್ಟಿನಲ್ಲಿ ಈ ಜನಪದ ಒಂದು ಕಲೆಗೂ ಕೂಡ ಈ ಮಹಾರಾಜ ಕಾಲೇಜು ನಿಮ್ಗೆ ಒಂದು ವೇದಿಕೆ ಆಯ್ತು, ಈಗ ಈ ಎತ್ತರಕ್ಕೆ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಿದೆ.
0: ಖಂಡಿತ ಸರ್.
1: ಓಕೆ, ಈಗ ನಿಮ್ಮ ಧ್ವನಿಯಲ್ಲಿ ಯಾವ್ದಾದ್ರು ಒಂದು ಗೀತೆ ಕೇಳಿಸ್ಕೋಬೋದಾ?
0: ಖಂಡಿತ ಸರ್.
1: ಯಾವ್ದು ಹಾಡ್ತೀರಿ?
0: ಹಾಡಿರಿ ರಾಗಗಳ ಅನ್ನೋ ಗೀತೆನ, ಒಂದು ಮೂಲದಾಟಿ ಜನಪದ ಗೀತೆನ ಹಾಡ್ತೀನಿ.
1: ಹಾಡಿ ಹಾಡಿ.
0: ಓಕೆ ಸರ್.
1: ಹಾ

0: 50 ವರ್ಷಗಳಿಂದ ಈ ಒಂದು ಜನಪದ ಕಲಾವಿದರಾಗಿ ನೀವು ಗುರುತಿಸ್ಕೊಂಡಿದ್ದೀರಿ. ಆ ಸದ ಮಂಡ್ಯ ಕೂಡ ಜನಪದಕ್ಕೆ ಹೊರತಾಗೇನಿಲ್ಲ ಅಲ್ವಾ, ಬಹಳ ಬೇರು ಏನಂತ ನಾವು ಹೇಳ್ತೀವಿ. ಚಾಮರಾಜನಗರವನ್ನ ಏನು ಜನಪದ ಬೇರು ಅಂತ ನಾವೇನು ಹೇಳ್ತೀವಿ, ಮಂಡ್ಯ ಕೂಡ ಬೇರಿನ ಜೊತೆಗೆ ಒಳಗೊಂಡಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ ತಾಯಿಂದ ಬಂದಂತಹ ಈ ಒಂದು ಏನು ಕಲೆ ನೀವು ಹೇಗೆ ಬೇರೆಯವ್ರಿಗೆ ಹಂಚ್ತಾ ಇದ್ರಿ?
1: ಸರ್, ನಾವು ಜನಪದನ ಈಗ ನಮ್ಮ ಕಡೆ ಯಾವ್ದಾರು ಕಾಂಪಿಟೇಷನ್ ಬಿದ್ದಾಗ, ಈಗ ಯೂತ್ ಆಫೀಸ್ ಕಡೆ ಮಾಡ್ತಿರಲ್ಲ ಸರ್, ಯಾವುದು ಯೋಜನೋತ್ಸವ ಇಲ್ಲೆಲ್ಲ ಏನ್ ಮಾಡ್ತೇವೆ ನಾವು, ಕಾಲೇಜ್ ಮಕ್ಕಳನ್ನ ಕರ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ. ಈಗ ಒಂದೇ ಕಾಲೇಜ್ನವರಲ್ಲ, ಬೇರೆ ಬೇರೆ ಊರ್ನವ್ರು ಇರ್ತಾರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ರಾಜಸ್ಥಾನಕ್ಕೆ ಕಳಿಸಿದ್ದೀನಿ, ಡೆಲ್ಲಿಗೆ ಕಳಿಸಿದ್ದೀನಿ. ಅಂದ್ರೆ ನನ್ನ ತಂಡ ಅಂದ್ರೆ ನಾನ್ ಕಲ್ಸ್ಕೊಟ್ಟಂತ ಒಂದ್ ತಂಡಗಳು ಡೆಲ್ಲಿಯಲ್ಲಿ ಗುರುತಿಸ್ಕಟ್ಟತ್ತಾರೆ ಅಂದ್ರೆ ಬಹಳ
0: ಖಂಡಿತ
1: ಸರ್ ಅದು ನಮಗೆ
0: ಖಂಡಿತ ಹೆಮ್ಮೆಯಾದ ವಿಚಾರ. ಆದ್ರೆ ನೀವು ಚಿತ್ರಕಲಾ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದೀರಿ, ಕೆಲಸ ಮಾಡ್ತಿದ್ರಿ, ಜನಪದ ಕಲೆಯನ್ನ ಏನು ಬೆಳೆಸ್ತಾ ಇದ್ದೀರಾ, ಹೀಗೆ ಹೇಳ್ಕೊಡ್ತಿದ್ರೆ ಹೇಗೆ ಇದು?
1: ಸರ್ ಹೇಳ್ಕೊಡ್ತೀನಿ ಸರ್. ಈಗ ನೆಕ್ಸ್ಟ್ ಯೋಜನೋತ್ಸವಕ್ಕೊಂದು ಟೀಮ್ ಒಂದು ರೆಡಿ ಮಾಡ್ತಿದ್ದೀನಿ ಸರ್, ಅಲ್ಲಿ ನಮ್ಮಲ್ಲಿ ಜನಪದ ಗೀತೆ ಜನಪದ ನೃತ್ಯಕ್ಕೆ.
0: ಮಂಡ್ಯದಲ್ಲೇ ಮಾಡ್ತೀರಾ ಇಲ್ಲ ಬೇರೆ ಕಡೆ?
1: ಮಂಡ್ಯದಲ್ಲೇ ಸರ್.
0: ಮಂಡ್ಯನೇ ತಮ್ಮ ಬೇರಾಗಿ ಇಟ್ಕೊಂಡಿದ್ದೀರಿ ಅಲ್ವಾ? ಓಕೆ, ಇನ್ ಬೇರೆ ಕಡೆ ಇಲ್ಲಿ ಬಂದು ಹೇಳ್ಕೊಡ್ತಾ ಇಲ್ಲ ತಾವು?
1: ಸರ್, ಬೇರೆ ಕಡೆ ಅಂದ್ರೆ ನನಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಸರ್. ಯಾಕಂದ್ರೆ ಮಂಡ್ಯದಲ್ಲಿ ನನ್ನ ಕಾರ್ಯಕ್ರಮಗಳು ಇರ್ತದೆ, ಸಂಜೆ ಆಗ್ತಿದ್ದಂಗೆ ಈ ನಮ್ಮಲ್ಲಿ ತಿಥಿ ಕಾರ್ಯಕ್ರಮಗಳು ಒಂದು ಮಾಡ್ತಾರೆ.
0: ಹೌದು,
1: ಆ ಕಡೆ ನಾವು ಹೆಚ್ಚು ಹೋಗೋದ್ರಿಂದ ಅಲ್ಲಿ ಟೈಮಿಂಗ್ಸ್
0: ಮ್ಯಾನೇಜ್
1: ಮಾಡೋದು ಕಷ್ಟ ಆಗುತ್ತೆ ಸರ್. ಹಾಗಾಗಿ ನಾವು ಮಂಡ್ಯದನ್ನೇ ಕ್ಷೇತ್ರವಾಗಿ ಇಟ್ಕೊಂಡಿದ್ದೀನಿ ಸರ್.
0: ಓಕೆ, ಈ ದೂರದರ್ಶನ ಚಂದನ ವಾಹಿನಿಯವರು ನಿಮ್ಗೇನು ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಆಡಿಷನ್ ಕರೆದಾಗ ಇಲ್ಲ ಕಾರ್ಯಕ್ರಮಗಳು ಮಾಡಿದಾಗ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ ಜನಪದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಬನ್ನಿ ಅಂತ ಹೇಳಿದ್ರೆ ಒಂದು ಆಶ್ಚರ್ಯ ಖಂಡಿತ ಆಗಿರ್ಬೇಕು ನಿಮ್ಗಳಿಗೆ.
1: ಆಶ್ಚರ್ಯ ಸರ್, ಯಾಕೆಂದ್ರೆ ನನಗೆ ಹೇಳ್ಕೊಂಬಾರ್ದು, ಹಾರ್ಟ್ ಅಟ್ಯಾಕ್ ಆಗಿತ್ತು, ನನ್ಗೆ ಡಿಸ್ಚಾರ್ಜ್ ಆಗಿತ್ತು, ಆಗ್ತಾನೆ. ಡಿಸ್ಚಾರ್ಜ್ ಆಗಿದ್ದಾಗ ನನಗೊಂದು ಮೆಸೇಜ್ ಬಂತು, ದೂರದರ್ಶನದಲ್ಲಿ ಗಾನ ಸಿಂಚನ ರಿಯಾಲಿಟಿ ಶೋಗೆ ಕಾಲ್ ಮಾಡಿದ್ದಾರೆ, ಆಡಿಷನ್ಗೆ ಬನ್ನಿ ಅಂತೇಳಿ. ಅದ್ ನೋಡಿ ನನ್ಗೆ ಹೋಗಕ್ ಆಗ್ತಿಲ್ಲ, ಆದ್ರೂ ನಾನು ಮಾಡ್ಲೇಬೇಕಿದ್ನ, ನನ್ನ ಸೆಲೆಕ್ಟ್ ಆಗ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಮೇಲೆ ಹೊರಟೋದೆ. ಬಟ್ ಎಲ್ಲ ಫುಲ್ ಪ್ಯಾಕಪ್ ಆಗಿ ಚಳಿಯೋವಾಗ ಹೋಗಿ ನಾವು ಇಂಟರ್ವ್ಯೂ ಇದ್ ಮಾಡಿದಾಗ್ಲೇ ತುಂಬಾ ಖುಷಿ ಆಗ್ತಾ ಇತ್ತು, 158 ಜನ ಏನೇನು ಇನ್ನೂ ಜಾಸ್ತಿ ಇದ್ರು ಅನ್ಸುತ್ತೆ. ಅಷ್ಟು ಜನದಲ್ಲಿ ನಾವು ಆಯ್ಕೆ ಆಯ್ತೀವ ಅಂತ ಅನ್ನೋದು ಒಂದ್ ಮನಸ್ಥಿತಿ ಇದ್ರು ನನಗೊಂದು ಕಾನ್ಫಿಡೆಂಟ್ ಇತ್ತು, ನಾನು ಆಯ್ಕೆ ಆದೇ ಆಗ್ತೀನಿ ಅಂತ. ಹಂಗಾಗಿ ಆಯ್ಕೆ ಆದ್ಮೇಲೆ ಮತ್ತೆ ಕಾಂಪಿಟೇಷನ್ ಕರೆದಾಗ ನಿಮ್ದು ಆಯ್ಕೆ ಆಗಿದೆ ಬನ್ನಿ ಅಂತೇಳಿ ಸುಧಾಕರ್ ಸರ್ ಫೋನ್ ಮಾಡಿದ್ರು. ನನಗೆ ಏನೋಂತರ ಖುಷಿ, ಏಯ್ ನಾನು ಆಯ್ಕೆ ಆಗ್ಬಿಟ್ಟಿದ್ದೀನಿ, ಟಿವಿಲ್ ಬರ್ತೀನಿ ನಾನು ಅಂತ ಬಹಳ ಖುಷಿ ಆಗೋಯ್ತು. ಒಂದ್ ಕಡೆ ಎಲ್ಲೋ ಫೀಲ್ ಆಯ್ತು, ಇದನ್ನೆಲ್ಲ ನೋಡಕ್ಕೆ ನನ್ನ ಎತ್ತವರು ಇಲ್ವಲ್ಲ ಅಂತ ಅನ್ಕೊಂಡು ಬಹಳ ಫೀಲ್ ಆದ್ರೂ ಇಲ್ಲ ನಾನು ಹಾಡ್ತೀನಿ, ನಾನ್ ಗೆಲ್ಲೇಬೇಕು ಅಂತಾನು ಖುಷಿಲೋದೆ. ಅಲ್ಲಿ ಫಸ್ಟ್ ಪರಿಚಯನೇ ವಿಶ್ವ, ನಾನು ವಿಶ್ವ ಹಿಂಗೆ ಹೇಳ್ದೆ, ಫಸ್ಟ್ ಸೆಕೆಂಡ್ ಬಂದ್ರೆ ನಮ್ ಭಾಗಕ್ಕೆ ಬರ್ಬೇಕು ಆಗ್ಬಿಟ್ಟಿದ್ನ ಅಂತೇಳಿ ನೇರವಾಗಿ ಹೇಳ್ದೆ ಅವನಿಗೆ, ನಮ್ ಭಾಗಕ್ಕೆ ಬರ್ಬೇಕು ಚಾಲೆಂಜ್ ವಿಶ್ವ, ಇದು ಆದಷ್ಟು ಪ್ರಯತ್ನ ಪಡೋಣ ಬರುವೆ.
0: ಕಾರ್ಯಕ್ರಮದ ಆರಂಭದಲ್ಲೇ ಕೂಡ ನೀವು ಏನು ಮೊದಲ ಎರಡನೇ ಬಹುಮಾನ ಮೈಸೂರು ಮಂಡ್ಯಗೆ ಬರಬೇಕು ಅಂತ ನೀವು ಡಿಸೈಡ್
1: ಮಾಡ್ಕೊಂಡ್ಬಿಟ್ಟಿದ್ರಿ,
0: ಅದೇ ನಿಟ್ಟಿನಲ್ಲಿ ಕೂಡ ಮೈಸೂರು ಮಂಡ್ಯಗೆ ಬಂದಿದ್ರೆ.
1: ಫಸ್ಟ್ ಸೀರಿಯಲ್ ವಿಶ್ವ, ಸೆಕೆಂಡ್ ಸೀರಿಯಲ್ ನಂದು. ಸೀರಿಯಲ್ ಹೆಂಗಾದ್ರೆ ಹಂಗಾರು ಸರಿನೇ, ಇಲ್ಲ ನಾನ್ ಫಸ್ಟ್ ತಗೊಂಡ್ರು ಖುಷಿನೇ, ನೀನ್ ಫಸ್ಟ್ ತಗೊಂಡ್ರು ಇದೇನೆ, ತುಂಬಾ ಖುಷಿನೇ. ಒಟ್ಲ ನಮ್ಮ ಭಾಗಕ್ಕೆ ಬರ್ಬೇಕಷ್ಟೇ, ಮೈಸೂರು ಭಾಗ ಅಲ್ದೇನೆ ಬೇರೆ ಭಾಗಕ್ಕೆ ಹೋಗೋ ಕೂಡ್ದಿದ್ದು ಫಿಕ್ಸ್ ಆಗ್ಬಿಟ್ಟಿತ್ತು, ನೇರವಾಗಿ ಹೇಳ್ಕೊಂಡು ಹಂಗೆ ಮಾಡ್ದು.
0: ಓಕೆ ವಿಶ್ವ, ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರು ನವೀನ್ ಕುಮಾರ್ ಅವರು. ಈಗ ನಿಮಗೆ ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಹೇಗೆ ಫೀಲ್ ಆಯ್ತು? ಹೇಗೆ ಜನಪದ ಒಂದು ರಿಯಾಲಿಟಿ ಶೋ ಆಗ್ತಾ ಇದೆ ಚಂದನ ವಾಹಿನಿ ಅಂತಂದಾಗ ನಿಮ್ಮ ಆಯ್ಕೆ ಹೇಗಾಯ್ತು?
2: ಸರ್, ಅದು ನಾನು ಇದು ಪೇಪರಲ್ಲಿ ನೋಡಿದ್ದೆ, ಹಾಡು ನೋಡಿದೆ, ಅದು 18ನೇ ತಾರೀಕು ಅಂತ ತಿಳ್ಕೊಬಿಟ್ಟಿದ್ದೆ ನಾನು. ಆಮೇಲೆ ಅಯ್ಯೋ ಹೋಗಕ್ಕಾಗ್ಲಿ, ನನಗೆ ಬೇರೆ ಪ್ರೋಗ್ರಾಮ್ ಇತ್ತು, ಹೋಗಕ್ಕಾಗ್ಲಿಲ್ವಲ್ಲಪ್ಪ ಅಂತ ಅನ್ಕೊಂಡು ಅದೊಂದು ಬೇಜಾರಾಗಿತ್ತು, ಬಿಡಿ ಮತ್ತೆ ಯಾವಾಗಾದ್ರೂ ನೋಡೋಣ ಅಂತ ಅನ್ಕೊಂಡಿದ್ದೆ. ಅದಾದಮೇಲೆ ಅಲ್ಲಿ ಮಲ್ಲಿಕಾ ಮೇಡಮ್ ಅಂತ ಇದ್ದಾರೆ ಸರ್, ಅವ್ರಿಗೆ ಮೆಸೇಜ್ ಆಗ್ತೆ, ಮೇಡಮ್ ಹಿಂಗೆ 18ನೇ ತಾರೀಕು ಮುಗ್ದೋಗಿದೆ, ನಮ್ಗೇನಾದ್ರೂ ಅವಕಾಶ ಸಿಗುತ್ತೆ ಅಂತಂದಾಗ, ಏ ಇಲ್ಲಪ್ಪ ಅದು 20ನೇ ತಾರೀಕು ಇರೋದು ಅಂತಂದ್ರು. ಆಮೇಲೆ ಭಾರಿ ಖುಷಿ ಆಯ್ತು ಸರ್, ಹೋಗ್ಬೋದು ಹಾಗಾದ್ರೆ ಅಟೆಂಡ್ ಮಾಡ್ಬೋದು ಅಂತ ಅನ್ಕೊಂಡು ಹೋಗಿ ಅಲ್ಲಿ ಅಟೆಂಡ್ ಮಾಡಿದಾಗ ಅಲ್ಲಿ ಹಾಡಿದೆ. ಅಲ್ಲಿ ಆಡಿದ ತಕ್ಷಣ ಅಲ್ಲಿ ಸೆಲೆಕ್ಷನ್ ಮಾಡಕ್ ಬಂದಿದ್ರು, ಅವರು ಸೆಲೆಕ್ಷನ್ ಆಗಿದೆ ಅಂತ ಅನ್ಕೊಂಡು ಸುಧಾಕರ್ ಸರ್ ಅವರೆಲ್ಲ ಫೋನ್ ಮಾಡಿದಾಗ ನಂಗೆ ಒಂದು ಖುಷಿ ಆಯ್ತು ಸರ್, ಹಾಡ್ಬೋದು ಅಂತ. ನಾನು ಅನ್ಕೊಂಡೆ ಅಲ್ಲೋಗಿ ಒಂದು ಅಟ್ಲೀಸ್ಟ್, ಈಗ ನನಗೂ ಜನಪದ ಗೀತೆಗಳೆಲ್ಲ ಬರುತ್ತೆ, ಅಟ್ಲೀಸ್ಟ್ ಒಂದು 8ರಿಂದ 10 ಎಪಿಸೋಡ್ ಆದರೂ ಇರ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ಹೋಗಿದ್ದೆ. ಇಲ್ಲಿ ಒಬ್ರು ನಮ್ಮ ಸಿದ್ಧ ಅಂತ ಇದ್ದಾರೆ, ಅವರು ನಮ್ಮ ಜೊತೆಗೆ ಆಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ಕೊತಾ ಇದ್ದೆ ಆಡ್ಬೋದು, ಒಂದು 8 ಎಪಿಸೋಡ್ ಆಡ್ಬೋದು, 10 ಎಪಿಸೋಡ್ ಆಡ್ಬೋದು ಅಂತ ಅನ್ಕೊಂಡು ಡೈಲಿ ನಂದು ಮುಗ್ದಾಗ ಅಲ್ಲೂ ಅವನಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಆ ಥರ. ಹಂಗಂಗೆ ಆಡ್ತಾ ಇದ್ದಾಗ ನನಗೂ ಒಂಥರ ಹುಮ್ಮಸ್ಸು ಜಾಸ್ತಿ ಆಯಿತು, ಆಡ್ಬೋದು, ಆಡಬೇಕು, ಬೇರೆ ಬೇರೆ ಕಲಿಬೇಕು.

0: ಅನ್ಕೊಂಡು. ಆಮೇಲೆ ಅಲ್ಲಿ ಲಿಸ್ಟ್ ಕೊಟ್ಟಿದ್ವು ಸರ್ ಫಸ್ಟು, ಎಲ್ಲರೂ ತಗೋಬಿಡೋರು, ಯಪ್ಪ ನಮ್ಗೆ ಸಿಗಲ್ವಲ್ಲ ಏನು ಅಂತ. ಬರೀ ನಾಲ್ಕೇ ಸಾಂಗ್ ನನಗೆ ಸಿಕ್ಕಿದ್ದು, ಅಂದರೆ ಇನ್ನೆಲ್ಲ ಹೊಸ ವಸ್ತು ಕಲಿತ ಕಲಿತ ಆಡಿದ್ದು, ಕಲಿಯೋದಕ್ಕೆ ಒಂದು ಒಳ್ಳೆಯ ಪಾಠ ಸರ್. ಆಮೇಲೆ ಅಲ್ಲಿದ್ದಂಥ ತೀರ್ಪುಗಾರರು ಅದ್ಭುತವಾಗಿ ತೀರ್ಪು ನಡೆಸ್ಕೊಟ್ರು ಪ್ರತಿಯೊಂದನ್ನು, ಸ್ವರ ಇರ್ಬೋದು ತಾಳ ಇರ್ಬೋದು, ನಾವೇನಾದರೂ ಏನು ಮಿಸ್ಟೇಕ್ ಮಾಡ್ತೇವೆ ಅವರು ಅಲ್ಲೇ ಕರೆಕ್ಟಾಗಿ ಹೇಳ್ತಾ ಇದ್ರು ಸರ್.
1: ಯಾರ್ಯಾರು ಇದ್ರು ತೀರ್ಪುಗಾರರು?
0: ಕಡಬಗೆರೆ ಮುನಿರಾಜ್ ಸರು, ಅರ್ಚನಾ ಉಡುಪ ಮೇಡಮ್, ಮತ್ತೆ
1: ವೇಮಗಲ್
0: ವೇಮಗಲ್ ನಾರಾಯಣ ಸ್ವಾಮಿ ಸರ್ ಅಂತ ಇದ್ರು ಸರ್. ನಮ್ಗೆ ಮೃತ್ಯುಂಜಯ ಸರ್ ಅಂತ ಅವರು ಮೆಂಟರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು ಸರ್. ಪ್ರತಿಯೊಬ್ಬರು ಅಲ್ಲಿ ಅದ್ಭುತವಾಗಿ ಎಲ್ಲರನ್ನು ತಮ್ಮ ಮಕ್ಕಳಂತಾನೆ ನೋಡ್ಕೊತಾ ಇದ್ರು ಅಲ್ಲಿರೋ ವರ್ಕರ್ಸ್ ಎಲ್ಲ. ಫಸ್ಟ್ 2 ವೀಕು ಮೊದಲು ನಮ್ಮ ಇಂಟ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಯುಗಾದಿ ಸಂಚಿಕೆ ಅಂತ ಅನ್ಕೊಂಡು ನಡೆಸಿದ್ರು. ಅಲ್ಲಿಂದ ಆದ್ಮೇಲೆ ಎಲಿಮಿನೇಟ್, ಪ್ರತಿ ವಾರದಲ್ಲಿ ಒಬ್ಬೊಬ್ರು ಎಲಿಮಿನೇಟ್ ಆಗ್ಬೇಕು, ಆ ತರ ಮಾಡ್ತಾ ಇದ್ರು ಸರ್.
1: ನವೀನ್, ಎಷ್ಟು ವಾರಗಳ ಕಾಲ ನಡೀತು ಈ ಒಂದು ರಿಯಾಲಿಟಿ ಶೋ?
2: 100 ಸಂಚಿಕೆನೂ ಆಗಿದೆ ಸರ್.
1: 100 ಸಂಚಿಕೆ ಆಗಿದೆ
0: ಸರ್.
1: 100 ಸಂಚಿಕೆ. ಓಕೆ, 100 ಸಂಚಿಕೆಯಲ್ಲಿ ವಿನ್ನರ್ ಆಗಿ ಬರೋದು ಸಾಮಾನ್ಯ ವಿಚಾರ ಅಂತೂ ಖಂಡಿತ. ಹೌದಾ? ಯಾಕೆಂದ್ರೆ ಅದಕ್ಕಾಗೆ ಕೂಡ ನೀವು ಹೇಳಿದ್ರಲ್ಲ, 20 ವರ್ಷದ ನಿಮ್ಮ ಪರಿಶ್ರಮ ಇದೆ. ವಿಶ್ವನಾಥ್ ಅವರು ಕೂಡ ಅದರದ್ದೇನೆ ಒಂದು ಡಿಗ್ರಿ ತಗೊಂಡವ್ರೆ, ಅದರದೇ ಕೆಲಸ ಮಾಡ್ತಾರೆ.
2: 25 ಜನ ಕಾಂಪಿಟೇಷನ್ ಮಾಡ್ತಾ ಇದ್ರೆ ನಮ್ಗೆಲ್ಲ ಒಂದ್ ಕಡೆ ಅಳಕಾಗೋದು, ಅಯ್ಯೋ ನಮ್ಗಿನ್ ಚೆನ್ನಾಗ್ ಆಡ್ತಾವ್ರೆ, ನಮ್ಗಿನ್ ಚೆನ್ನಾಗ್ ಆಡ್ತಾವ್ರೆ, ನಾವು ಅಯ್ಯೋ ನಾವೆಲ್ಲಿ ಇದಾಗ್ಬಿಡ್ತೀವಿ,
1: ಮಿಸ್ ಆಗ್ಬಿಡ್ತೀವಿ
2: ಅನ್ನೋದೊಂದು ಮನ್ಸಲ್ಲಿ ಕಾಡಿದ್ರು. ಎಲ್ಲಾ ಸಾಂಗ್ ಕೇಳ್ತಿದಂಗೆ ಪರವಾಗಿಲ್ಲ, ಇವ್ರ ಸಾಂಗ್ ಹೊಲ್ಸ್ಕೊಂಡ್ರೆ ನಾನು ಪರವಾಗಿಲ್ಲ, ನಾನು ಆಯ್ಕೆ ಆಗ್ತೀನಿ ಅನ್ನುವಷ್ಟು ಏನೋ ಒಂಥರ.
1: ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಾಂಪಿಟೇಷನ್
2: ಕಾಂಪಿಟೇಷನ್.
1: ಓಕೆ, ಈಗ ನವೀನ್, ಈಗ ನಮ್ಗೆ ಯಾವ ಹಾಡನ್ನ ಕೇಳಿಸ್ತೀರಿ ನಮ್ಮ ಕೇಳುಗರಿಗೆ?
2: ಸರ್, ಹರಹರ ಪರಶಿವ ಗುರುದೇವ ಅಂತೇಳಿ. ಹರ ಹರ ಹರ ಹರ ಹರ ಹರ ಹರಲಿಂಗು ಗುರುಲಿಂಗು ಗುರು ಶಾಂತ ಬಸವಲಿಂಗು ಮುಡುಕುತ್ತೋರೆ ಮೈಲಾರಲಿಂಗು ಬಂದ ಕಷ್ಟ ಬಯಲ್ ಮಾಡಪ್ಪ ಏಳಗಾಳಿ ಗಂಡ ಮೈಲಾರಲಿಂಗು.

0: ಓಕೆ ನವೀನ್, ಬಹಳ ಅದ್ಭುತವಾಗಿ ಆಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಈಗ ವಿಶ್ವನಾಥ್,
2: ಹಾಂ ಸರ್.
0: ಈಗ ನಾವು ಮುಂದಿನ ಪೀಳಿಗೆಗೆ ಈ ಒಂದು ಕಲೆಯನ್ನ ತಲುಪಿಸಬೇಕು ಅಂತ ಕೆಲಸ ಮಾಡಲೇಬೇಕಾಗುತ್ತೆ ಅಲ್ವಾ? ಈಗಿನ ಪೀಳಿಗೆ ಏನು, ನಾವು ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಆ ಜನರೇಷನ್ ಬೇರೆ, ನೀವು ಹೇಳೋ ಪ್ರಕಾರ ಈ ಜನಪದ ಕಲೆಯನ್ನ ಬಿಟ್ಟು ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಗಳಾಗಿರ್ಬೋದು, ಈ ತರ ಕಲೆಗಳಿಗೆ ಹೆಚ್ಚು ಮಾರೋಗ ಜಾಸ್ತಿ. ಆ ನಿಟ್ಟಿನಲ್ಲಿ ನೀವು ಕೂಡ ಯಂಗ್ ಆಗಿದ್ರಿ, ಏನ್ ಹೇಳಲಿಕ್ಕೆ ಬಯಸ್ರಿ ನಮ್ಮ ಯುವ ಪೀಳಿಗೆಗೆ?
2: ಇತ್ತೀಚಿನ ದಿನಗಳಲ್ಲಿ ಸರ್ ಎಲ್ಲರೂ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ನ ಜಾಸ್ತಿ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಜನಪದ ಯಾವ ಥರ ಇದೆ ಅಂತಂದರೆ, ದಿನ ನಾವು ಏನೇನು ಮಾತಾಡ್ಬೋದು, ಆಮೇಲೆ ನಾವೇನೇನು ಕೆಲಸ ಮಾಡ್ಬೋದು, ಅದು ಒಂಥರ ವ್ಯಾಯಾಮ ಮಾಡ್ದಂಗೆ ಸರ್. ಯಾಕೆಂತಂದರೆ ಜನಪದದಲ್ಲಿ ಅಷ್ಟು ಇದಿದೆ. ನಾವು ಯಾವುದಾದ್ರೂ ಹಾಡಾಡಬೇಕಾದ್ರೂ ಕೂಡ ನಮ್ಮ ಇಡೀ ಬಾಡಿ ಪೂರ್ತಿ ಅದು ನಮಗೆ ಒಂಥರ ಜನರೇಟ್ ಆಗ್ತಿರುತ್ತೆ, ಒಂಥರ ಎಕ್ಸಸೈಸ್ ಇದ್ದಂಗೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವ ಸಮೂಹ ದುಶ್ಚಟಗೆಲ್ಲ ಬಲಿಯಾಗಿ ವೆಸ್ಟರ್ನ್ ಮ್ಯೂಸಿಕ್ ಅದು ಇದು ಎಲ್ಲ ಮ್ಯೂಸಿಕ್ನು ನಾವು ಇಷ್ಟಪಡಬೇಕು. ಆದರೆ ಜನಪದ ಕಲೆ ಅನ್ನೋದು ಏನಿದೆ, ಅದು ನಮ್ಮ ಪೂರ್ವಜರು ಅದನ್ನ
0: ನಮ್ಗೆ ದಾರಿ ಹಿಡ್ಕೊಟ್ಟಿದ್ದಾರೆ.
2: ಹೌದು ಹೌದು ಸರ್. ಅದನ್ನೆಲ್ಲ
0: ಅದನ್ನ ಅಂದ್ರೆ ನಾವೀಗ ಅದನ್ನ ಬೆಳೆಸ್ಬೇಕು ಅನ್ನೋದಲ್ಲ. ಈಗ ಹೇಳ್ತಾರೆ ಕನ್ನಡವನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತ. ಕನ್ನಡ ಬೆಳೆಸೋದಲ್ಲ, ಕನ್ನಡ ಬೆಳೆದಿದೆ, ಉಳಿಸ್ಬೇಕು. ಜನಪದ ಬೆಳೆದಿದೆ, ಉಳಿಸ್ಬೇಕು ಅಲ್ವಾ? ಅದಕ್ಕೆ ನಮ್ಮ ಪೂರ್ವಜರು ಒಳ್ಳೆ ವೇದಿಕೆಯನ್ನು ಹಾಕೊಟ್ಬಿಟ್ಟಿದ್ದಾರೆ ಅಲ್ವಾ? ಆ ಕಲೆಯನ್ನ ಬೆಳೆಸ್ಬೇಕು ಅಷ್ಟೇ
1: ಸರ್. ಅಂದ್ರೆ ಜನಪದಕ್ಕೆ ಒಂದು ಹೊಸ ಆಯಾಮನ ಕೊಟ್ಟದ್ದು ನಮ್ಮ ಸುಗಮ ಸಂಗೀತ. ಯಾಕಂದ್ರೆ ಎಷ್ಟೋ ಜನಪದ ಗೀತೆಗಳನ್ನ
0: ಹೌದು
1: ಸುಲಲವಲ್ಲಿ ಅಥವಾ ಹಾಡ್ಲಿಕ್ಕೋಸ್ಕರ ನಮ್ಮ ಸುಗಮ ಸಂಗೀತದ ಸಾಕಷ್ಟು ಜನ ಮಹನೀಯರು ಜನಪದವನ್ನೇ ಸುಗಮವಾಗಿ ಹಾಡ್ಲಿಕ್ಕೆ ಯಾಕೆ ಹೆಚ್ಚು ಬಳಸ್ಕೊಂಡ್ರು. ನಮ್ಮ ಬಿ ಕೆ ಸುಮಿತ್ರ ಅವರಾಗ್ಬೋದು, ಸಿ ಎಸ್ ಸರ್ ಆಗ್ಬೋದು, ರಾಜು ಸರ್ ಆಗ್ಬೋದು, ಅನಂತ ಸ್ವಾಮಿ ಅವರಾಗ್ಬೋದು, ಸಾಕಷ್ಟು ಜನ ನಮ್ಮ ಜನಪದವನ್ನ ಬಳಸ್ಕೊಂಡು ಅವರು ಅಲ್ಲಿ ಹೆಸರನ್ನು ಮಾಡ್ತಕ್ಕಂಥದ್ರಲ್ಲಿ ಎಷ್ಟೋ ಒಂದು
0: ಅದ್ಯಾಕೆ ನಮ್ಮವರು ಸಾಧ್ಯ ಆಗಲ್ಲ ಅಂತೀರಿ ಅಲ್ವಾ?
1: ಸರ್ ಅಂದ್ರೆ ಈಗ ನಾವು ಎಷ್ಟೋ ನಾವು ಈಗ ಎಲ್ಲ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದೀವಿ. ಮೊದಲೆಲ್ಲ ನಾವು ಕಂಜರ ದಮ್ಡಿ ಹಿಡ್ಕೊಂಡು ಹಾಡ್ತಿದ್ದೋ. ಅದನ್ನ ನಾವು ಅಂದ್ರೆ ಈಗಿನ ಜನಕ್ಕೆ ಹೆಂಗ್ ಕೊಡ್ಬೇಕು ಅಂತ ಹೇಳಿ ಅದ ಇವಾಗ ಅದನ್ನ ಕೀಬೋರ್ಡ್ ತಬಲಾ ಉಪಯೋಗಿಸ್ಕೊಂಡು ಜನಪದನೇ ನಾವು ಕೀಬೋರ್ಡ್ ಜನಪದ ತಬಲದಲ್ಲಿ ರಿದಮ್ ಪ್ಯಾಡ್ ಹಾಕೊಂಡು ಹಾಡ್ತಿದ್ದೀವಿ. ಜನ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಪದಗಳನ್ನೇ ಇವತ್ತು ನಾವು ಹಾಡ್ತಿದ್ದೀವಿ. ಅಂದ್ರೆ ಯುವಕರು ಕೂಡ ಜನಪದನ್ನ ಕೇಳ್ತಾರೆ, ಅದನ್ನ ಉಳಿಸುವಲ್ಲಿ ಎಲ್ಲ ಒಲ್ಲ ಕಡೆ ವಿಫಲರಾಗ್ತಾ ಇದಾರೆ. ಮೊಬೈಲ್ ಇದನ್ನ ಬಳಸೋದು ಅಂದ್ರೆ ಸಾಂಗ್ ಕೇಳ್ತಾರೆ ಅಷ್ಟೇ, ಆ ಒಂದು ಕ್ಷಣ ಏ ಅದೊಂದು ಜನಪದ ಸಖತ್ತಾಗಾಡಿದ್ರು ಅಂತ ಬಿಟ್ಟರೆ ಮತ್ತೆ ಅದನ್ನ ಅಲ್ಲಿಗೆ ಕ್ಲೋಸ್, ಅದು
0: ಅಲ್ಲೇ ಮರ್ತು ಬಿಡ್ತಾರೆ,
1: ಮರ್ತು ಬಿಡ್ತಿದ್ದಾರೆ. ಹಂಗಾಗಿ ಅಂದ್ರೆ ಜನಪದ ಸಾಕಷ್ಟು ಇದೆ ಸರ್. ಜನಪದ ನಾವು ಬಗದಷ್ಟು ಸಿಗ್ತಾ ಇರುತ್ತೆ. ಆದ್ರೆ ನಮ್ಮ ಯುವ ಜನತೆ ಅದೇ ಇವಾಗಿನ ಇದಕ್ಕೋಸ್ಕರ ಟ್ರೆಂಡ್ಗೆ ಬರೀ ಆಟ ಆಡೋದು, ಬರೀ ಗೇಮ್ ನೋಡೋದು. ನಾವು ಅವಾಗೆಲ್ಲ ಜನಪದ ಆಟಗಳು
0: ಆಡ್ತಿದ್ವು.
1: ಈಗ
0: ಹಳ್ಳಿಗಳಿ ಮನೆ ಆಡ್ತಿದ್ವು, ಚೌಕಾಬಾರ
1: ಎಳ್ಳಿದಾಂಡು,
0: ಕುಂಟಾಬಿಲ್ಲೆ
1: ಕಲ್ಲು ಕುಟ್ಟಿ.
0: ಹೌದು,
1: ಅದ್ ನಮ್ಗೆ ಹುಟ್ಟದನ್ನೇ ಅದೊಂದು ನಮ್ ವ್ಯಾಯಾಮ. ಈಗ ಯಾರು ಇಲ್ಲ, ಬರೀ ಕುತ್ತಾವೆ ಕತ್ತು ಬಕ್ಕಬಿಟ್ರೆ ಬರೀ ಮೊಬೈಲ್ ಹೊಡ್ತಿರ್ತಾರೆ. ಇವಾಗ ನಾವು ಅವಾಗ ಗಿಳ್ಳಿದಾಂಡ ಆಡ್ತಾ ಇದ್ರೆ ಅದ್ರ ಚಂದನೆ ಬೇರೆ. ಅದ್ರ ಹೊಡ್ಸ್ಕೊಂಡು ಗಾಯ ಮಾಡ್ಕೊಂಡು ತಲೆ ತೂತ್ ಮಾಡ್ಕೊಂಡು ಎಷ್ಟು ನಾವು ಆಟ ಆಡಿದವಾಗ.
0: ಓಕೆ, ಜನಪದ ಸೊಗಡನ್ನ ಅನುಭವಿಸುವಂತದ್ದು, ಜನಪದ ಸೊಗಡು ಏನಿದೆಯಲ್ಲ ಅದನ್ನ ಪ್ರೀತಿಸುವಂತದ್ದು, ಆ ಒಂದು ನಮ್ಮ ಒಂದು ಕಲೆ ಏನಿದೆಯಲ್ಲ ಅದನ್ನ ಬಿಡಬಾರದು ಅನ್ನುವಂತಹ ಒಂದು ಒಂದು ಪರಿಕಲ್ಪನೆಯಲ್ಲಿ ಮಾತಾಡ್ತಿದ್ರಿ ನವೀನ್. ಹಾಗೆ ವಿಶ್ವನಾಥ್, ಬಹಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದ್ರಿ. ಬಂದು ಒಂದು ಅರ್ಧ ಗಂಟೆ ಸಮಯದಲ್ಲಿ ಜನಪದವನ್ನು ನಾವೇನು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಯಾಕೆಂತಂದ್ರೆ ನೀವ್ ಆಗ್ಲೇ ಕೂಡ ಹೇಳಿದ್ರೆ ಬಗದಷ್ಟು ಬತಾ ಇರ್ತದೆ
1: ಅಲ್ವಾ?
0: ಬಗಿತಾ ಇದ್ರೆ ಬಗಿದ್ರೆ ಬದ್ರೆ ಅರ್ಧ ಗಂಟೆಲಿ ಬಗಿಲಿಕ್ಕೆ ಆಗಲ್ಲ ಅದನ್ನ. ಆ ನಿಟ್ಟಿನಲ್ಲಿ ಬಹಳ ಸಂತೋಷ ಇಷ್ಟೊತ್ತು ಆಕಾಶವಾಣಿ ಬಂದು ದೂರದರ್ಶನ ನಡೆಸುವಂತಹ ಗಾನಸಿಂಚನ ಚಂದನ ವಾಹಿನಿಯ ಗಾನಸಿಂಚನದಲ್ಲಿ ರಿಯಾಲಿಟಿ ಶೋನಲ್ಲಿ ವಿಜೇತರಾಗಿದ್ದೀರಿ. ಅದು ಮೈಸೂರು ಭಾಗದವರು, ಮೈಸೂರು ಏನು ಮಂಡ್ಯ ಹಾಗೆ ಚಾಮರಾಜನಗರ ಭಾಗದವರು ಗೆದ್ದಿರೋದು ಬಹಳ ಸಂತೋಷದ ವಿಚಾರ. ಎಷ್ಟು ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು ಕೂಡ ಈ ಅವಕಾಶ ನಮ್ಮ ಮೂಲ ಸೊಗಡಿರುವಂತಹ ಚಾಮರಾಜನಗರ ಮಂಡ್ಯಕ್ಕೆ ತಲುಪಿರೋದು ನಮಗೂ ಕೂಡ ಬಹಳ ಸಂತೋಷದ ವಿಚಾರ. ಈ ಮುಖಾಂತರ ಕೊನೆಯದಾಗಿ ನಮ್ಮ ಯುವ ಸಮೂಹಕ್ಕೆ ಹೇಳುವ ಕೊನೆಯ ಒಂದು ಮಾತು ಏನು ವಿಶ್ವನಾಥ್?
2: ಜನಪದ ಉಳಿಸಿ, ಜನಪದ ಬೆಳೆಸಿ, ಆಮೇಲೆ ನಮ್ಮ ಹಿರಿಯ ಜನಪದ ಕಲಾವಿದರು ಯಾರ್ಯಾರಿದ್ದಾರೆ ಅವ್ರಿಗೆ ಗೌರವ ಕೊಡಿ, ಮತ್ತೆ ಅವ್ರನ್ನ ನೆನೆಸ್ಕೊಳ್ಳಿ ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗಿ ಅಂತ ಹೇಳ್ಬೋದು ಸರ್.
0: ಓಕೆ ನವೀನ್.
1: ಸರ್, ಜನಪದ ಒಂದು ದೊಡ್ಡ ಬಹುದೊಡ್ಡ ಆಲದ ಮರ, ಅದನ್ನ ಚಿವುಟಬೇಡಿ, ಅದಕ್ಕೆ ನೀರು ಹಾಕಿ ಅದನ್ನ ಪೋಷಣೆ ಮಾಡಿ, ಜನಪದನ ಉಳಿಸಿ ಅಂತ ಅಷ್ಟೇ ಕೇಳ್ಕೊತೀನಿ ಸರ್.
0: ಬಹಳ ಸಂತೋಷ ವಿಶ್ವನಾಥ್ ಹಾಗೆ ನವೀನ್ ಕುಮಾರ್ ಅವರೇ ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನದ ಜರ್ನಿಯ ಬಗ್ಗೆ ನಮ್ಗೆ ಹೇಳಿದ್ರಿ, ಒಳ್ಳೆಯ ಹಾಡುಗಳನ್ನು ಕೂಡ ಹಾಡಿದ್ರಿ. ಈ ಕಾರ್ಯಕ್ರಮ ಕೇಳಿದ್ಮೇಲೆ ಆದರೂ ಕೂಡ ನಮ್ಮ ಏನು ಯುವ ಸಮೂಹ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು, ನನ್ನಲ್ಲೂ ಕೂಡ ಕಲೆ ಇದೆಯಲ್ಲ ಅನ್ನೋರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ದೂರದರ್ಶನ ಸೃಷ್ಟಿ ಮಾಡಿಕೊಟ್ಟಿದೆ. ಆ ಒಂದು ವೇದಿಕೆಯನ್ನು ನೀವು ಬಳಸ್ಕೊಳ್ಳಿ, ನೀವು ಕೂಡ ಮುಂದಿನ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಸರ್.
3: ಇದುವರೆಗೆ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ.
1: ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:00.

ಕೇಳಿ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎಸ್ ಗೋಪಾಲಕೃಷ್ಣನ್ ಅವರ ವಯಲಿನ್ ವಾದನವನ್ನು

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎಸ್ ಗೋಪಾಲಕೃಷ್ಣನ್ ಅವರ ವಯಲಿನ್ ವಾದನವನ್ನು ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ರಾಘವೇಂದ್ರ ಕಾಮತ್ವರ ಸಾಹಿತ್ಯದಲ್ಲಿ ನಕುಲ್ ಅಭಿಯಾಂಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಲವ್ ಮಾಕ್ಟೈಲ್ ಭಾಗ 2 ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ಕೇಳಿ.

ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕೇಳಿ ಕೆಂಪೇಗೌಡ ಚಿತ್ರದ ಗೀತೆಯನ್ನು, ಗೋಸ್ಪೀರವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ.

ಗೋಸ್ಬಿರವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಸಂತು ಸ್ಟ್ರೀಟ್ ಫಾರ್ವರ್ಡ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಸುನೀತಾ ಗೋಪಾಲ್ ಗೋಪರಾಜು ಅವರ ಧ್ವನಿಯಲ್ಲಿ ಕೇಳಿ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ ಮಣಿಕಾಂತ್ ಕದ್ರಿ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಸವಾರಿ ಭಾಗ 2 ಕಾರ್ತಿಕ್ ಅವರ ಧ್ವನಿಯಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ವಂಶಿ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರಾಜಕುಮಾರ ಚಿತ್ರದ ಗೀತೆಯನ್ನು ಸಂತೋಷ್ ಆನಂದ್ರಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11 ಗಂಟೆಯಾಗಿ 5 ನಿಮಿಷಗಳಾಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: of my recognizing and respecting what is their interest, just as I expect them also to do so. It is when you get that landing point, that common ground, that relationships work smoothly.
1: The External Affairs Minister also described Pakistan as a unique country in the world, as there is no other nation that uses terrorism so systematically and in a sustained manner to attack and put pressure on a neighbor. The United States has imposed 50% tariffs on $20 billion worth of Canadian products. The tariffs came into effect early today. Canada immediately said it would retaliate after a failure of last-minute talks to ease tensions between the two historic allies. The new U.S. tariffs will affect about 5% of Canada's annual exports to the United States. Canadian Prime Minister Mark Carney said Canada would match the tariffs dollar for dollar. The Indian men's hockey team conceded 2 goals in the final quarter despite a flawless first half to lose 1-3 against reigning Olympic champions, the Netherlands, and crashed out of the semi-final race of the ongoing FIH World Cup at Amstelveen, Netherlands today. India needed to win this match at all costs to reach the last 4 stage, but despite a good start, the team committed mistakes in the final 10 minutes to get knocked out of podium contention. India will now play an inconsequential final second round match against Argentina on Monday. After that, the team will play the 5th-8th place classification matches. Captain Harmanpreet Singh scored the only goal for India in the 52nd minute from a penalty corner. India's Teresa Jolly and Gayatri Gopichand have etched their names in history by bagging the bronze medal at the BWF Badminton World Championships. They have become only the second Indian women's doubles pair to win a World Championship medal, following in the footsteps of Jwala Gutta and Ashwini Ponappa. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಜಗದೀಶ್ ಬಿಎಂ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 6:35 ದೇಶಭಕ್ತಿಗೀತೆ, 6:40 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, 7:45 ಚಿತ್ರಗೀತೆಗಳು, 8:30 ನವೋದಯ ನಡೆ ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ವಿಷಯ ಹೃದಯ ಸ್ತಂಭನ, ಆದಾಗ ಸಿಪಿಆರ್ನ ಮಹತ್ವ ಕುರಿತು ನವೋದಯ ಮೆಡಿಕಲ್ ಕಾಲೇಜಿನ ಅರವಳಿಕೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಾಬು ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. 9:05 ವಚನ ಗಾಯನ, 9:30 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಆಲಿಸುವಿರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ದೇವದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಸಂಧ್ಯಾಕಿರಣ, ಹಿರಿಯರ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಕೇಳಿ. ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳು. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊತ್ತಬಾಳದೊಡ್ಡಿಯ ಅರುಣೋದಯ ಕಲಾ ಸಂಘದವರಿಂದ ಜಾನಪದ ಗೀತೆಗಳು. 7:45 ಕನ್ನಡ ಭಾಷಣ ಬೆಂಗಳೂರು ಕೇಂದ್ರದಿಂದ, 8:00 ಕನ್ನಡ ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಿಗೆಯ ನರಸಣ್ಣ ಸೋನಾರ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳು, 9:15 ಭಾವಗೀತೆಗಳು, 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್, 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12:23 ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮತೆಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.